ಆಕಾಶವಾಣಿ ಮೈಸೂರು ಎಫ್ಎಂ 100.6 ಮೆಗಾಹರ್ಟ್ಸ್. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಶ್ರಾವಣ ಮಾಸದ 6ನೇ ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷದ ಚತುರ್ದಶಿ, ಅಂದರೆ 2026 ಇಸವಿ ಜುಲೈ ತಿಂಗಳ 28ನೇ ತಾರೀಖು ಮಂಗಳವಾರ. ಈಗ ಸಮಯ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಲೋಕೇಶ್ವರಿ ಮಾಡುವ ಮುಂಜಾನೆಯ ನಮಸ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:30. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ, 6:35 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು, 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ, ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು, 7:30 ಸೇವಾ ವಾಹಿನಿ, 7:45 ಮಧ್ಯಾಹ್ನ 2:40 ಸಂಜೆ 5:35 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳು, ಈ ಬೆಳಗ್ಗೆ 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎಂಎನ್ ಗಿರೀಶ್ ಮತ್ತು ಎಂಎಸ್ ಪುಟ್ಟರಾಜು ಅವರ ಯುಗಳ ನಾಗಸ್ವರ ವಾದನ, ಡೋಲು ಸಹಕಾರ ಎಂವಿ ಅಜಯ್ ಕುಮಾರ್, 10:30 ಹಾಗೂ ರಾತ್ರಿ 8:15 ಹಿಂದಿ ಚಿತ್ರಗೀತೆಗಳು. ಈ ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕತೆ, ಪ್ರಸ್ತುತಿ ಸಹನ ಆರ್. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, 12:45 ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ಡಾ ರಮೇಶ ಎಂ ಸಿದ್ದನಹುಂಡಿ. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತ ಮಾಹಿತಿ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ನವನೀತ್ ಕೃಷ್ಣನ್ ಅವರಿಂದ ಭಾವಗೀತೆಗಳು. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎನ್ವಿ ಸತ್ಯನಾರಾಯಣ ಅವರ ವೇಣುವಾದನ. 3:30 ರಾಷ್ಟ್ರೀಯ ಶೈಕ್ಷಣಿಕ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಕಥಾ ಕಾಲಕ್ಷೇಪ ನಲ್ಲತಂಗಾದೇವಿ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5:00 ಕ್ಯಾಂಗರೂ ಕೇರ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಐಯುಐ ಹಾಗೂ ಐವಿಎಫ್ ಲಕ್ಷಣಗಳು ಮತ್ತು ಚಿಕಿತ್ಸಾ ವಿಧಾನ, ಭಾಗವಹಿಸುತ್ತಾರೆ ಡಾ ದೀಪ್ತಿ, ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ಕಾಂಗರೂ ಕೇರ್ ಆಸ್ಪತ್ರೆ ಮೈಸೂರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ, ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 6:10 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. 6:30 ಅವಲೋಕನ, 6:50 ಕೃಷಿರಂಗದಲ್ಲಿ ನಾವು ನಮ್ಮೂರು, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ, ಕೆರೆಕಟ್ಟೆಗಳ ಸಂರಕ್ಷಣೆ ಕುರಿತ ಸಂವಾದ, ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟೈ ಸಂಸ್ಥೆಯ ಸಂಸ್ಥಾಪಕರಾದ ಡಾ ಎಂಪಿ ವರ್ಷ ಹಾಗೂ ಮಂಡ್ಯದ ಜನರಕ್ಷಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ರಾತ್ರಿ 8:00 ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ, 8:30 ರಂಗಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಶಾಸ್ತ್ರೀಯ ಸಂಗೀತ, ರವಿಕಿರಣ್ಣೆನ್ನವರ ಚಿತ್ರವೀಣಾ ವಾದನ, 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:05 ವಾಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಮೈಸೂರು ಎಫ್ಎಂ 100.6 ಸಮಯ 6:10 ಗೀತಾರಾಧನ.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕಾರ್ಯಕ್ರಮದ ಆರಂಭದಲ್ಲಿ ಹಯವದನ ಪುರಾಣಿಕ್ ಅವರ ರಚನೆ ಹಾಡಿದ್ದಾರೆ ವಿದ್ಯಾಭೂಷಣರು. ಮಂಗಳನೆ ಮಂಗಳವನೇ ನೀಡು ದೇವಾ.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ವಿಜಯ ನಾರಸಿಂಹ ಅವರ ರಚನೆ ಓಂಕಾರ ಸಾಗಾರ ಆಗಿ ಬಂತು ಶ್ರೀಕಾರ ಶ್ರೀದೇವಿ ರೂಪವಾಯಿತು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಸಂಪ್ರದಾಯ ಗೀತೆ ಶಾರದೆ ನೀರದೆ ಶುಕಪಾಣಿ ವೀಣಾಪಾಣಿ ಶ್ರೀವಾಣಿ ಹಾಡಿದ್ದಾರೆ ಶ್ರೀರಕ್ಷಾ ಅರವಿಂದ್.

ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಶ್ರೋತೃಗಳೇ, ಈ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಈ ಬೆಳಿಗ್ಗೆ 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಈ ಬೆಳಿಗ್ಗೆ 6:35 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರಲಿದೆ ಚಿಂತನಾ.

0: ಇದುವರೆಗೆ ಶುಭೋದಯ ಕರ್ನಾಟಕದಲ್ಲಿ ಭಕ್ತಿ ರಚನೆಗಳು ಮೂಡಿಬಂದವು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿಂತನ ಗಣಪತಿ ಭಟ್ ವರ್ಗಸರ್ ಅವರಿಂದ.
1: ಆತ್ಮೀಯರೇ, ಸಂಘವಿಲ್ಲದೆ ಬದುಕಿಲ್ಲ. ಯಾಕಂದರೆ ಮನುಷ್ಯನ ಕುರಿತಾಗಿ ಒಂದು ಮಾತನ್ನು ಸಹಜವಾಗಿ ಹೇಳ್ತಾರೆ, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ. ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ. ಪ್ರಾಣವುಳ್ಳ ವ್ಯಕ್ತಿ, ಪ್ರಾಣವುಳ್ಳ ಪ್ರಾಣಿ, ಪಕ್ಷಿ ಎಲ್ಲವಕ್ಕೂ ಸೇರಿ ಪ್ರಾಣಿ ಎನ್ನುವಂಥ ಪದವನ್ನು ಬಳಸಲಾಗಿದೆ. ಈ ಭೂಮಿಯಲ್ಲಿ ಹುಟ್ಟಿದ ಕ್ಷಣದಿಂದ ತಾಯಿಯ ಒಡಲನ್ನು ದಾಟಿದ ಮೇಲೆ ನಾವು ಸಮಾಜಮುಖಿಗಳಾಗ್ತೇವೆ, ಸಾಮಾಜಿಕರಾಗ್ತೇವೆ. ಸಮಾಜದಲ್ಲಿಯ ಅನೇಕ ವ್ಯಕ್ತಿಗಳ ಸಂಪರ್ಕದ ಮೂಲಕ ಅನೇಕ ಪಾಠಗಳನ್ನು ಸಮಾಜದಿಂದ ನಾವು ಕಲಿತೇವೆ. ಏಕ ವ್ಯಕ್ತಿ ಅನೇಕನಾಗುವುದು ಸಮಾಜದಿಂದಲೇ. ಸಮಾಜದಲ್ಲಿ ನಮ್ಮ ಹೆಸರು, ನಮ್ಮ ವ್ಯಕ್ತಿತ್ವ, ನಮ್ಮ ಜೀವನದ ಗತಿ, ಬದುಕಿನ ಸ್ಥಿತಿ ಎಲ್ಲವೂ ಒಂದು ವ್ಯವಸ್ಥೆಗೆ ಒಳಪಡಬೇಕು ಅಂತಿದ್ದರೆ ಅದು ಸಾಮಾಜಿಕರಾದಾಗಲೇ ಎನ್ನುವುದನ್ನು ಈ ವೇಳೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಾಜ ನಮಗೆ ಪಾಠವನ್ನು ಕಲಿಸ್ತದೆ. ಸಮಾಜಕ್ಕೆ ನಾವು ಬೇಕು ಅಂತಿದ್ದಾಗ, ಸಾಮಾಜಿಕರಾಗಿ ನಾವು ಇರಬೇಕು ಎನ್ನುವ ಭಾವ ನಮ್ಮಲ್ಲಿದ್ದರೆ ನಮ್ಮಲ್ಲಿಯ ಒಳ್ಳೆಯತನವನ್ನು ನಾವು ರೂಢಿಸಿಕೊಂಡು ಬೆಳೆಸಿಕೊಂಡು ಅದನ್ನು ಅನುಸರಿಸಿಕೊಂಡು ಹೋದಾಗ ಮಾತ್ರ ಸಾಧ್ಯ. ಎಲ್ಲರೂ ಸುಖವಾಗಿರಲಿ, ಈ ಸುಖದಿಂದ ನಾನು ಸುಖಿಯಾಗಿರಲಿಕ್ಕೆ ಸಾಧ್ಯ ಎನ್ನುವ ತತ್ವಕ್ಕಂಟಿ ಬದುಕನ್ನು ನಾವು ಮುಂದುವರಿಸಿಕೊಂಡು ಹೋಗುವಾಗ ನಮ್ಮ ವ್ಯಕ್ತಿತ್ವದ ವೈಶಾಲ್ಯಕ್ಕೆ ಸಮಾಜವೇ ಕಾರಣವಾಗಿರ್ತದೆ. ಸಾಮಾಜಿಕನಾಗದೆ ನಾನು ಓರ್ವನೇ ಎಲ್ಲವನ್ನೂ ಮಾಡುತ್ತೇನೆ, ನಾವು ಓರ್ವನೇ ಎಲ್ಲವನ್ನು ಪಡೆದುಕೊಳ್ತೇನೆ, ನನಗಾಗಿ ಈ ಜಗ ಇದೆ ಅಂತ ತಿಳಿದುಕೊಂಡಂಥ ವ್ಯಕ್ತಿಯನ್ನು ಮೂರ್ಖ ಅಂತ ಹೇಳಬೇಕಾಗ್ತದೆ. ಆದರೆ ಜಗದಗಲ ಬದುಕನ್ನು ಸಾಗಿಸುವಾಗ ಮನೆಯೇ ಮೊದಲ ಸಮಾಜ ಎನಿಸಿಕೊಳ್ಳುತ್ತದೆ. ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಮಡದಿ, ಮಕ್ಕಳು, ಹೀಗೆ ಇವರೆಲ್ಲರಿಂದ ಕೂಡಿರುವಂತಹ ಈ ಸಾಮೂಹಿಕತೆಯೇ ಒಂದರ್ಥದಲ್ಲಿ ಮನೆಯಿಂದ ಆರಂಭ ಆಗ್ತದೆ ಸಾಂಘಿಕತೆ ಎನ್ನುವಂತಹ ಸಂಗತಿ. ಸಮಾಜಕ್ಕೆ ಬರುವ ಪೂರ್ವದಲ್ಲಿ ನಮ್ಮ ಸುತ್ತಲಿನ ಪರಿಸರ, ಸುತ್ತಲಿನ ವಾತಾವರಣ, ಸುತ್ತಲಿನ ಸಂಗತಿಗಳೆಲ್ಲ ಒಂದಲ್ಲ ಒಂದು ರೀತಿಯಿಂದ ಒಬ್ಬರಲ್ಲ ಒಬ್ಬರಿಂದ ನಾವು ಕಲಿಯುತ್ತಲೇ ಇರುತ್ತೇವೆ. ಕಲಿತು ಅದನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ರೊಜ್ಜಿಕ್ಕಿಂತಲೂ ಕಡೆ ಅಂತ ಸರ್ವಜ್ಞ ಒಂದು ಕಡೆ ಹೇಳ್ತಾನೆ. ಆದರೆ ಸಚ್ಚಾರಿತ್ರ್ಯ, ಸಜ್ಜನಿಕೆ, ಸದ್ವಿಚಾರ ಬದುಕಿನ ಪಥವನ್ನು ನಿರ್ಮಿಸಲಿಕ್ಕೆ ಸಹಕಾರಿಯಾಗ್ತದೆ ಎನ್ನುವುದನ್ನು ನೆನಪಿಸಿಕೊಂಡಾಗ ಈ ಎಲ್ಲ ಪಥಿಕರಾಗಿ ಬಂದಿರುವಂಥ ನಾವು ಈ ದಾರಿಯಲ್ಲಿ ಸಾಗುತ್ತಿದ್ದೇವೆ ಅಂದರೆ ನಮ್ಮ ಗುರಿ ಒಂದೇ. ಹುಟ್ಟಿನಿಂದ ಸಾವಿನವರೆಗೆ ಸಾಮಾಜಿಕರಾಗಿ ಇರದೇನೆ ನಾವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ವಸುಧಾ ಏವ ಕುಟುಂಬಿನಃ ಅಂತ ಹೇಳಲಾಗಿದೆ. ಈ ವಸುಧಾ, ಈ ಭೂಮಿ ಒಂದು ಕುಟುಂಬ ಇದ್ದಂತೆ. ಸ್ತ್ರೀ ಪುರುಷ ಎನ್ನುವಂತಹ ಎರಡು ಪ್ರಧಾನವಾದಂತಹ ಭೇದವನ್ನು ನಾವು ಗುರುತಿಸಬಹುದೇ ಹೊರತು ಮನುಷ್ಯನ ಶರೀರದಲ್ಲಿ ಹರಿಯುವ ರಕ್ತ, ತೆಗೆದುಕೊಳ್ಳುವ ಆಹಾರ, ಒಡನಾಡಿಕೊಂಡಿರುವಂತಹ ಸಂಗತಿಗಳು ಸ್ವಲ್ಪ ಮಟ್ಟಿನ ಭೇದವನ್ನು ಅದು ವ್ಯಕ್ತಪಡಿಸಿದರೂ ಎಲ್ಲವೂ ಅಭೇದವೇ. ಎಲ್ಲವೂ ಕೊನೆಯಲ್ಲಿ ಸೇರೋದು ಒಂದನ್ನೇ. ಹುಟ್ಟು ಸಾವಿನ ನಡುವಿನ ಬದುಕಿನ ಪಥಿಕರಾದಂಥ ನಾವು ಸಾವನ್ನು ಆಮಂತ್ರಿಸಿಕೊಳ್ಳುತ್ತಲೇ ಇರುತ್ತೇವೆ ಪ್ರತಿ ಕ್ಷಣದಲ್ಲಿಯೂ. ಆದರೆ ಸಾವಿಗೆ ಮುಂಚೆ ಈ ವ್ಯಕ್ತಿ ಇನ್ನೂ ಕೆಲವು ಕಾಲ ಬದುಕಿದ್ದರೆ ಚೆನ್ನಾಗಿತ್ತು ಎನ್ನುವುದನ್ನು ಹೇಳಿಸಿಕೊಳ್ಳುವ ವ್ಯಕ್ತಿತ್ವ ಆಗಬೇಕೇ ಹೊರತು ಅದರ ಬದಲು

0: ಸಮಾಜದಲ್ಲಿ ಈತ ಇದ್ದು ಇಡೀ ಸಮಾಜವನ್ನೇ ಹದಗೆಡಿಸಿದ ಅಂತ ಹೇಳುವ ಪರಿಸ್ಥಿತಿ ಬಂದರೆ ಏನಾದೀತು? ಹಾಗಾಗಿ ಪಥಿಕರಾಗಿರುವಂಥ ನಾವು ಕಳೆಯುವ ಪ್ರತಿಯೊಂದು ಕ್ಷಣವನ್ನು ಸಮಾಜ ಹಿತಕ್ಕಾಗಿ ಎನ್ನುವಂತಹ ದೃಷ್ಟಿಯಲ್ಲಿ ಬೆಳೆಸಿಕೊಳ್ಳುವುದರ ಮೂಲಕ ನಮ್ಮ ವ್ಯಕ್ತಿತ್ವದ ನಿರ್ಮಾಣವನ್ನು ಮಾಡಿಕೊಳ್ಳಬೇಕಾಗಿದೆ.
1: ಇದುವರೆಗೆ ಗಣಪತಿ ಭಟ್ ವರ್ಗಸರ್ ಅವರಿಂದ ಚಿಂತನೆ ಕೇಳಿದಿರಿ. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಸಮಯ 6:35:40.
3: ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
4: ಭಕ್ತ ಪ್ರಹ್ಲಾದ ನಾಟಕ. ರಾಜನ ಒಡ್ಡೋಲಗದ ದೃಶ್ಯ. ಹಿರಣ್ಯಕಶಿಪುವನ್ನು ಕಾಣಲು ನಾರದ ಮಹರ್ಷಿಗಳ ಆಗಮನ ಆಗಿದೆ. ವಿಷ್ಣು ದ್ವೇಷಿಯಾದ ರಕ್ಕಸನೊಡನೆ ಮಾತನಾಡುವಾಗ ನಾರದರು ಒಮ್ಮೆ ಬಾಯಿ ತಪ್ಪಿ ಹರಿಯ ಪ್ರೀತಿ ಎಂದು ಬಿಟ್ಟರು. ಆ ಕ್ಷಣವೇ ಹಿರಣ್ಯಕಶಿಪುವಿಗೆ ರೋಷವೇರಿತು. ಸಿಂಹಾಸನದಿಂದ ಮೇಲೆದ್ದು ಬಂದವನೇ ನಾರದರ ಸಮೇತ. ಅವರು ಕುಳಿತಿದ್ದ ಪೀಠವನ್ನು ಒಂದೇ ಕೈಯಿಂದ ಮೇಲೆತ್ತಿ ಹಿಡಿದ. ಹರಿಯ ಪ್ರೀತಿಯೋ ಹರನ ಪ್ರೀತಿಯೋ ಎಂದು ಗರ್ಜಿಸಿದ. ಆರಡಿ ಮೀರಿದ ಎತ್ತರದ ದೃಢಕಾಯನ ಇಂಥ ರೋಷಾವೇಶವನ್ನು ನಾರದನ ಪಾತ್ರಧಾರಿ ಮಹಮ್ಮದ್ ಪೀರ್ ಸಾಹೇಬರು ನಿರೀಕ್ಷಿಸಿಯೇ ಇರಲಿಲ್ಲ. ಹರನ ಪ್ರೀತಿ ಕಣೋ ಮಾರಾಯ, ದಯವಿಟ್ಟು ಕೆಳಗಿಳಿಸು ಎಂದು ಬೇಡಿಕೊಂಡರು. ಹಾಗೆ ಹೇಳಿ ಮತ್ತೆ ಎಂದು ಗಹಗಹಿಸಿ ನಗುತ್ತಾ ನಾರದರನ್ನು ಅಷ್ಟೇ ಲೀಲಾಜಾಲವಾಗಿ ಕೆಳಗಿಳಿಸಿದ ಹಿರಣ್ಯಕಶಿಪುವಿನ ದೌಢ್ಯವನ್ನು ಕಂಡ ಪ್ರೇಕ್ಷಕರಿಗೆ ಪರಮಾಶ್ಚರ್ಯ. ಶರೀರ ಶಾರೀರ ಎರಡರಲ್ಲೂ ಅಸಾಮಾನ್ಯರೆನಿಸಿದ ಈ ರಾಕ್ಷಸ ಪಾತ್ರಧಾರಿ ಕಳೆದ ಶತಮಾನದ ಮೊದಲ ದಶಕಗಳಲ್ಲಿ ಕನ್ನಡ ರಂಗಭೂಮಿಯ ಮೇಲೆ ಅಪ್ರತಿಮ ನಟರೆಂದು ಖ್ಯಾತಿ ಪಡೆದ ನಟಭಯಂಕರ ಗಂಗಾಧರ ರಾಯರು. ರಾಕ್ಷಸರಾಜನ ಪಾತ್ರವಿರಲಿ ಯಮಧರ್ಮನ ಪಾತ್ರವಿರಲಿ, ಅಭಿನಯಿಸುತ್ತಿದ್ದ ಪರಿ ಬೆರಗಿನ ಜೊತೆಗೆ ಭಯವನ್ನೂ ಮೂಡಿಸುತ್ತಿದ್ದಿತು. ಕಂಪನಿಯವರು ಸಾಕಿದ್ದ ದೈತ್ಯಾಕಾರದ ಕೋಣವನ್ನು ಏರಿ ಯಮರಾಜನು ವೇದಿಕೆಗೆ ಆಗಮಿಸಿ ಧ್ವನಿ ಮೊಳಗಿಸಿದನೆಂದರೆ ಮುಂಭಾಗದಲ್ಲಿ ಕುಳಿತಿದ್ದ ಹಲವರು ಹೆಂಗಸರು ಮಕ್ಕಳು ಎದ್ದು ಓಡುತ್ತಿದ್ದರು. ನಾಟಕ ನೋಡಲು ಬಂದ ಗರ್ಭಿಣಿಯೊಬ್ಬಳಿಗೆ ಆದ ತೊಂದರೆಯನ್ನು ಕಂಡ ಕಂಪನಿಯವರು ಕೆಲವು ನಾಟಕಗಳ ಪ್ರದರ್ಶನದ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಪ್ರವೇಶವಿಲ್ಲ ಎಂಬ ಫಲಕವನ್ನು ತೂಗು ಹಾಕಿರುತ್ತಿದ್ದರಂತೆ. ತುಮಕೂರು ಜಿಲ್ಲೆ ಗುಬ್ಬಿ ಸಮೀಪದ ಮೂಕನಹಳ್ಳಿ ಪಟ್ಟಣದಲ್ಲಿ ಹುಟ್ಟಿ ಬೆಳೆದ ಗಂಗಾಧರ ರಾಯರು ಬಾಲ್ಯದಿಂದಲೂ ಗರಡಿಯಲ್ಲಿ ಪಳಗಿದವರು. ದೇವರ ಉತ್ಸವದಲ್ಲಿ ಎರಡು ಮಣ ಭಾರದ ಹನುಮನ ಧ್ವಜಕಂಬವನ್ನು ಎತ್ತಿಕೊಂಡು ಹೋಗುವುದಿರಲಿ, ಭಾರವಾದ ಕಲ್ಲನ್ನು ಎತ್ತಿ ತೇರಿನ ಗಾಲಿಗೆ ಸನ್ನೆಯಾಗಿ ಇಡುವುದಿರಲಿ, ಗಂಗಾಧರ ರಾಯರಿಗೆ ಅತಿ ಸುಲಭದ ಕೆಲಸಗಳೇ. ಅವರ ಭೋಜನದ ವೈಖರಿಯೂ ಅಷ್ಟೇ ವೈಭವಪೂರ್ಣವಾಗಿರುತ್ತಿತ್ತು. ಕೆಲವೊಮ್ಮೆ ಕಂಪನಿಯವರು ಕಟ್ಟಿರುತ್ತಿದ್ದ ಮರದ ವೇದಿಕೆಗೆ ಗಂಗಾಧರ ರಾಯರ ವೀರಾವೇಷ ಕುಣಿತಗಳನ್ನು ತಡೆದುಕೊಳ್ಳುವ ಶಕ್ತಿ ಇರುತ್ತಿರಲಿಲ್ಲ. ಶ್ರೀಕೃಷ್ಣ ಲೀಲೆ ನಾಟಕದ ಒಂದು ಸನ್ನಿವೇಶ. ಕೃಷ್ಣ ಬಲರಾಮರು ಬರುವಾಗ ಕಂಸ ಸಿಂಹಾಸನದಿಂದ ಜಿಗಿದು ಮಕ್ಕಳತ್ತ ರೋಷದಿಂದ ಹೋಗಬೇಕು. ಗಂಗಾಧರ ರಾಯರು ಜಿಗಿದ ರಭಸಕ್ಕೆ ಎತ್ತರದ ವೇದಿಕೆಯ ಮೇಲೆ ಹಾಸಿದ್ದ ಮರದ ಹಲಗೆಗಳು ದೊಡ್ಡ ಸದ್ದಿನೊಡನೆ ಒಡೆದು ಕುಸಿದವು. ಕಂಸನ ಎಡಗಾಲು ಹಲಗೆಗಳ ನಡುವೆ ಸಿಲುಕಿಕೊಂಡಿತು. ಇದೇನಾಯಿತೆಂದು ಪ್ರೇಕ್ಷಕರು ಗಲಿಬಿಲಿಗೊಳ್ಳುತ್ತಿರುವಂತೆ ನಿರ್ದೇಶಕರು ದೃಶ್ಯವನ್ನು ಮೊಟಕುಗೊಳಿಸಿ ಪರದೆಯನ್ನು ಇಳಿಸುವ ಹುನ್ನಾರದಲ್ಲಿದ್ದರು. ಅವರನ್ನು ತಡೆದ ಗಂಗಾಧರ ರಾಯರು ಕೃಷ್ಣ ಬಲರಾಮರನ್ನು ತಾವಿದ್ದಲ್ಲಿಯೇ ಬರಮಾಡಿಕೊಂಡು ಎಲ್ಲ ಸಂಭಾಷಣೆ ಹೋರಾಟಗಳನ್ನು ನಿರ್ವಹಿಸಿದರು. ಕಂಸ ವಧೆಯೂ ಆಗಿ ಪರದೆ ಇಳಿಬಿದ್ದ ಮೇಲೆ ಎಲ್ಲರೂ ಗಂಗಾಧರ ರಾಯರತ್ತ ಧಾವಿಸಿ ಬಂದರು. ಹಲಗೆಗಳ ನಡುವೆ ಅವರ ಕಾಲು ಇನ್ನೂ ಸಿಲುಕಿಕೊಂಡಿತ್ತು. ಉದ್ದನೆಯ ಮೊಳೆಗಳು ಅವರ ಕಾಲಿನಿಂದ ತೊಡೆಯವರೆಗೂ ಆಳದವರೆಗೆ ಸೀಳಿ ರಕ್ತ ವೇದಿಕೆ ಉದ್ದಕ್ಕೂ ಹರಿದಿತ್ತು. ಕಲಾವಿದನಾಗಿಯೂ ನಾಟಕ ಮಂಡಳಿಯ ಮಾಲೀಕನಾಗಿಯೂ ರಂಗಭೂಮಿಗೆ 50ಕ್ಕೂ ಹೆಚ್ಚು ವರ್ಷಗಳ ಕಾಲ ಸ್ಮರಣೀಯ ಸೇವೆ ಸಲ್ಲಿಸಿದ ಗಂಗಾಧರ ರಾಯರು ತಮ್ಮ ಇಳಿ ವಯಸ್ಸಿನಲ್ಲಿ ಜನರ ಬೇಡಿಕೆಯ ಮೇರೆಗೆ ಒಮ್ಮೆ ರಾಮಾಯಣ ನಾಟಕದಲ್ಲಿ ರಾವಣನ ಪಾತ್ರ ವಹಿಸಿದ್ದರು. ಆವೇಶ ತೋರುತ್ತಾ ಸಿಂಹಾಸನದಿಂದ ಮೇಲೇಳುವ ಒಂದು ಸನ್ನಿವೇಶದಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಕುಳಿತರು. ದೇಹದ ಎಡಭಾಗಕ್ಕೆ ಪಾರ್ಶ್ವವಾಯು ತಗುಲಿದುದನ್ನು ಅಲಕ್ಷಿಸಿ ಕುಳಿತಲ್ಲಿಯೇ ತಮ್ಮ ಪಾತ್ರವನ್ನು ನಿರ್ವಹಿಸಲು ಪ್ರಯತ್ನಿಸಿದರು. ಮುಂದಿನ 3 ತಿಂಗಳು ಅನಾರೋಗ್ಯದಿಂದ ಬಳಲಿದ ರಾಯರು ತಮ್ಮ 70ನೇ ವಯಸ್ಸಿನಲ್ಲಿ ನಿಧನರಾದರು.
2: ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು.
5: ಬೆಂಗಳೂರಿನ

0: ಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015 ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996236 ಸಹಬಾಳ್ವೆ ಬೆಂಗಳೂರು.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಕಾರ್ಯಕ್ರಮದ ಮರುಪ್ರಸಾರ 6:10 ಸಮಯವಾಗಿದೆ. 6:40
3: ಏನು ರಂಗ ಕೈಗೆ ಬ್ಯಾಂಡೇಜು?
4: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ
7: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ
6: ಸಿರಿಗನ್ನಡ ದೇವಿಯ ಮುಕುಟ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ KL ಪ್ರಸನ್ನಾಕ್ಷಿ. ಪದಪರಿಚಯ.
8: ಮೊದಲ ಪದ ನೇಮ. ಇದು ನಾಮಪದ. ಮನಸ್ಸಿನ ನಿಯಂತ್ರಣ, ಸಂಯಮ, ಹೀಗೆಯೇ ಇರಬೇಕೆಂಬ ಕಟ್ಟಳೆ, ನಿಯಮ ಎಂಬ ಅರ್ಥವನ್ನು ಕೊಡುತ್ತದೆ. ಅವರು ಬಹಳ ನೇಮನಿಷ್ಠೆಯ ಮನುಷ್ಯ. ದೇವರ ಪ್ರೀತಿಗಾಗಿ ಮಾಡುವ ಉಪವಾಸ, ಧ್ಯಾನ ಮುಂತಾದ ಆಚರಣೆಗಳುಳ್ಳವರು ಎಂಬ ಅರ್ಥದೊಡನೆ ನಿಯಮ ಪರಿಪಾಲಕರು ಎನ್ನುವ ಅರ್ಥವೂ ಈ ವಾಕ್ಯದಲ್ಲಿ ಕಂಡುಬರುತ್ತದೆ. ನಾನಾ ವ್ರತ ನಿಯಮಗಳನ್ನು ಸ್ಕಾಂದ ಪುರಾಣ ವಿಸ್ತಾರವಾಗಿ ಉಲ್ಲೇಖಿಸುತ್ತದೆ ಎಂಬಲ್ಲಿ ವ್ರತಗಳನ್ನು ನಡೆಸಲು ಇರುವ ಆಚರಣೆಯ ನಿಯಮಗಳನ್ನು ಇದು ತಿಳಿಸುತ್ತದೆ. ಧರ್ಮಜನ ನೇಮದಲ್ಲಿಂದು ಈ ಯಾಗ ಎಂಬ ಕುಮಾರವ್ಯಾಸ ಭಾರತದ ವಾಕ್ಯ ನೇಮ ಎಂಬ ಪದಕ್ಕೆ ಅಪ್ಪಣೆ, ಆಜ್ಞೆ, ಅನುಜ್ಞೆ ಎಂಬ ಅರ್ಥಗಳನ್ನು ಕೊಡುತ್ತದೆ. ಕೋಲ ನೇಮಗಳಿಗೆ ಬೇಕಾದ ಹೂವು ಎಂಬಲ್ಲಿ ವರ್ಷಕ್ಕೊಮ್ಮೆ ನಡೆಸುವ ಪೂಜೆಯನ್ನು ನೇಮ ಎಂಬ ಪದ ತಿಳಿಸುತ್ತದೆ. ಎರಡನೆಯ ಪದ ಹಂತ. ಹಿರಿಯರೂ ಹುಸಿ ನುಡಿಯುವರೇ, ಈ ಪದದಲ್ಲಿ ಶೋಕ, ಕರುಣೆ, ಜುಗುಪ್ಸೆ ಮುಂತಾದ ಭಾವಗಳು ಕಂಡುಬರುತ್ತದೆ. ಇಂಥ ಭಾವವನ್ನು ಸೂಚಿಸುವ ಅವ್ಯಯ ಇದು. ಮೇಲೆ ಹತ್ತಿ ಹೋಗುವ ಮೆಟ್ಟಿಲು, ಸೋಪಾನ, ಪಾವಟಿಗೆ ಎಂಬ ಅರ್ಥವೂ ಈ ಪದಗಳಿಗೆ ಇದೆ. ನಾಳೆ ಜನರೆಲ್ಲ ಮನೆಗೆ ಬರುವರು, ಹಂತ ಎಲ್ಲ ಗುಡಿಸಿ ಶುಚಿ ಮಾಡಬೇಕು ಎಂಬಲ್ಲಿ ಈ ಅರ್ಥ ಕಾಣುತ್ತದೆ. ಯೋಗ ಸಿದ್ಧರು ಯೋಗದ ಅನುಭವದಲ್ಲಿ ಅನೇಕ ಹಂತಗಳನ್ನು ನಿರೂಪಿಸುತ್ತಾರೆ ಎಂಬಲ್ಲಿ ಈ ಪದ ಘಟ್ಟ, ಮಜಲು ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ.
6: ತಪ್ಪು ಒಪ್ಪು.
8: ಪರವಿದ್ಯೆ ಎಂಬ ಪ್ರಯೋಗ ಸರಿಯಲ್ಲ. ವಿದ್ಯೆಗೆ ಪರ ವಿಶೇಷಣವಾಗಿದೆ ಇಲ್ಲಿ. ವಿದ್ಯೆ ಎಂಬ ಶಬ್ದ ಸ್ತ್ರೀಲಿಂಗ, ಹಾಗಾಗಿ ಅದಕ್ಕೆ ವಿಶೇಷಣವಾದ ಪರ ಪದವೂ ಕೂಡ ಸ್ತ್ರೀ ವಿಭಕ್ತ್ಯಂತವಾಗಿ ಪರಾ ಎಂದಿರಬೇಕು. ಹಾಗಾಗಿ ಪರಾವಿದ್ಯೆ ಎಂಬುದು ಸರಿಯಾದ ರೂಪ.
6: ಸುಮಧುರ. ಎಂದಿಗೆ ಕಾಂಬಿನೋ ಮುರಹರ, ಶ್ರೀ ವಿಠಲರ ರಚನೆ.

ಭಗವಂತನನ್ನು ಅಂತರಂಗದಲ್ಲಿ ಕಾಣಲು ಹಂಬಲಿಸುತ್ತಿರುವ ಆ ಹಂಬಲಿಕೆಯಲ್ಲಿ ಊಟ ನಿದ್ದೆಗಳನ್ನೂ ಮರೆತು ಪ್ರತಿದಿನದ ಚಟುವಟಿಕೆಯಲ್ಲಿ ಆಸಕ್ತಿ ಇಲ್ಲದೆ ಹಗಲಿರುಳೂ ಮನದಲ್ಲಿ ತಳಮಳಗೊಂಡು ತೊಳಲಾಡುತ್ತಿರುವ ಭಕ್ತನ ಹೃದಯದ ಮೊರೆ ಇದು. ಭಾಗವತರ ಆರಾಧ್ಯನಾದ ದೇವನೇ, ಕುಂಡಲಿನಿ ಸ್ವರೂಪಿಣಿಯಾದ ಸರ್ಪವನ್ನು ಹಾಸಿಗೆ ಮಾಡಿ ಅದರ ಮೇಲೆ ಯೋಗ ನಿದ್ರೆಯಲ್ಲಿ ಲೀನವಾಗಿರುವೆಯಲ್ಲ. ಹಾಗಾಗಿ ನಾನು ಯೋಗ ಸಾಧನೆಯಿಂದ ಕುಂಡಲಿನಿಯನ್ನೆಬ್ಬಿಸಿ ಅಂತರಂಗದಲ್ಲಿ ನಿನ್ನನ್ನು ಕಾಣುವ ಸಾಧ್ಯತೆ ದೂರವೇ ಉಳಿಯಿತಲ್ಲ. ಹಾಗಾಗಿ ಎಂದು ಹೇಗೆ ನನ್ನ ಹೃದಯ ಕಮಲದಲ್ಲಿ ನಿನ್ನನ್ನು ಕಾಣುವೆನಪ್ಪ ಎಂದು ಹಪಹಪಿಸುತ್ತಿದ್ದಾರೆ. ಇಲ್ಲಿ ಲಕ್ಷ್ಮೀದೇವಿ ನಿನಗೆ ಮಾಡುತ್ತಿರುವ ಸೇವೆಯಲ್ಲಿ ನೀನು ಮೈ ಮರೆತಿರುವೆ. ಹಾಗಾಗಿ ದೀನನಾಗಿ ಬೇಡುತ್ತಿರುವ ನನ್ನ ಮೊರೆಯನ್ನು ಆಲಿಸಬಾರದೆ. ನಾನು ದೇವತೆಯೂ ಅಲ್ಲ, ಋಷಿ ರಾಜ ಗಂಧರ್ವ ಯಾರೂ ಅಲ್ಲ. ಹಾಗಾಗಿ ತಪಸ್ಸಿನಿಂದಲಾಗಲಿ, ಯಾಗಯಜ್ಞಾದಿಗಳಿಂದಲಾಗಲಿ, ಗಾನ ನರ್ತನಗಳಿಂದಲಾಗಲಿ, ದೇವ ವೈಭವದಿಂದಾಗಲಿ ನಿನ್ನನ್ನು ಆರಾಧಿಸಿ ಒಲಿಸಿಕೊಳ್ಳಲಾರೆನಪ್ಪ. ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದೇನೆ, ಭಕ್ತಿಗೆ ಒಲಿದು ಬಾ, ನನ್ನ ಕೈ ಬಿಡಬೇಡ ಎಂದು ಅಂತರಂಗದ ಆರ್ತತೆಯಿಂದ ಭಗವಂತನಲ್ಲಿ ಕವಿ ಭಿನ್ನವಿಸುತ್ತಿದ್ದಾರೆ.

0: ಭಾಗವತ ಭೋಗಿಷಯೇ ಈ ಹಾಡಿನ ವಿಶೇಷ ಪದಗಳು. ಭಗವಂತನನ್ನು ಎಲ್ಲ ಭಾವಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ಕರಣ ಇಂದ್ರಿಯಗಳಲ್ಲಿ ತುಂಬಿಕೊಂಡಿರುವವನು ಭಾಗವತ. ಅವನ ಎಲ್ಲವೂ ಭಗವಂತನೇ, ಭಗವಂತನದೇ. ಭೋಗಿಷಯೇ ಹಾವಿನ ಹಾಸಿಗೆ, ಭೋಗ ಪ್ರಾಪಂಚಿಕವಾದ ಭೋಗ, ಈ ಭೋಗಗಳುಳ್ಳದ್ದು ಭೋಗಿ. ಈ ಭೋಗಗಳು ಹಾವಿನ ಹೆಡೆಯ ಮೇಲಿನ ರತ್ನದಂತೆ ಆಕರ್ಷಕ, ಇಷ್ಟ, ಅಪೇಕ್ಷಿತ, ಆದರೂ ಅವು ವಿಷಪ್ರದ. ಅವುಗಳನ್ನು ಮೆಟ್ಟಿ ಅದರ ಮೇಲೆ ನಮ್ಮ ಪ್ರಭುತ್ವ ಪಡೆಯಬೇಕು ಎಂಬುದು ಇದರ ಒಳ ಅರ್ಥ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಕೆಎಲ್ ಪ್ರಸನ್ನಾಕ್ಷಿ.
2: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಶ್ರೀಗನ್ನಡ ದೇವಿಯ ಮುಕುಟದಲ್ಲಿ
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ರೈತರಿಗೆ ಸಲಹೆ.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು

0: ನುಡಿಗಳು ಅಥವಾ ಅನುಭವ ಮಾತುಗಳು. ಆದರೆ ಕೃಷಿಕರೊಬ್ಬರು ಬಹಳ ಸ್ವಾರಸ್ಯಕರವಾದ ಅಂಶವನ್ನು ಹಂಚಿಕೊಂಡ್ರು. ಅವರ ಮನೆಯಲ್ಲಿ ಅವರು ವ್ಯವಸಾಯದ ಬಗ್ಗೆ ಗಂಡ ಹೆಂಡತಿ ಚರ್ಚೆ ಮಾಡ್ತಾ ಇದ್ರಂತೆ. ಹಣಕಾಸಿನ ವಿಚಾರ ವಿಶೇಷವಾಗಿ, ಎಷ್ಟು ಖರ್ಚಾಯಿತು, ಯಾಕಿಷ್ಟು ಖರ್ಚಾಯಿತು, ಜಾಸ್ತಿ ಖರ್ಚಾಗ್ತಾ ಇದೆ, ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು, ಹೀಗೆ ಚರ್ಚೆ ಮಾಡ್ತಾ ಇದ್ದಾಗ ಅವ್ರ ಮಗ ಒಬ್ಬ ಕೂತು ಕೇಳ್ತಾ ಇದ್ದಂತೆ. ಕೇಳ್ದ ಯಾವಾಗಲೂ ಒಂದು ಸರಿ ಬೇಜಾರಾಯಿತು, ಹೇಳಿದ್ನಂತೆ, ಅಪ್ಪ ಬಾಯಿಲಿ. ಅವನು ಏನಪ್ಪ ಅಂತ ಕೇಳಿದಾಗ ಅವನು ಹೇಳಿದ್ನಂತೆ, ದುಡ್ಡಿಗೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ, ಅಲ್ಲಿ ಮಿಷಿನ್ ಇದೆಯಲ್ಲ, ಆ ಮಿಷಿನ್ನಲ್ಲಿ ಕಾರ್ಡ್ ಹಾಕ್ಬಿಟ್ಟು ದುಡ್ಡು ತಗತಿಯಲ್ಲ, ಹೋಗಿ ತಗೊಂಬ, ಯಾಕೆ ಅಷ್ಟೊಂದು ಜಗಳ ಕಾಯ್ತೀಯಾ ಅಂತ ಹೇಳಿದ್ನಂತೆ. ಇವ್ರಿಗೆ ಒಂದೇ ಸರಿ ಆಶ್ಚರ್ಯ ಆಯಿತು, ಇಲ್ಲ ಇವನ ನನಗೆ ಹೇಳ್ತಾನಲ್ಲ ಒಂದು ಕಾರ್ಡ್ ಹಾಕ್ಬಿಟ್ಟು ಮಿಷಿನ್ನಲ್ಲಿ ದುಡ್ಡು ತಗೊಂಬ ಅಂತ, ನಿನಗೆ ಹೆಂಗೆ ಗೊತ್ತು ಅಂತ ಕೇಳಿದಾಗ, ಮೊನ್ನೆ ಪೇಟೆಗೆ ಕರ್ಕೊಂಡು ಹೋದಾಗ ನೀನೇ ತೆಗೆದಿಯಲ್ಲ ದುಡ್ಡು, ನೋಡ್ಕೊಂಡಿದ್ದೆ, ಆ ಮಿಷಿನಲ್ಲಿ ದುಡ್ಡಿರುತ್ತೆ, ಕಾರ್ಡ್ ಹಾಕು ದುಡ್ಡು ತಗೊಂಬ ಅಂದಂತೆ. ಇವ್ರಿಗೆ ಒಂದು ಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಈಗ ಅವ್ರ ಮಗ ಅಂದ್ಕೊಂಡಿದ್ದ ಪೇಟೆಯಲ್ಲಿರೋ ಮಿಷಿನ್ನಲ್ಲಿ ದುಡ್ಡು ಬರುತ್ತೆ, ಯಾರಾದರೂ ಹೋಗಿ ಕಾರ್ಡ್ ಹಾಕಿ ದುಡ್ಡು ತಗೊಂಬರ್ಬೋದು ಅಂತ. ಅವನಿಗೆ ಹಣ ಹೇಗೆ ಬರುತ್ತೆ ಅನ್ನೋ ಶಿಕ್ಷಣವನ್ನು ಕೊಡೋದಾದರೂ ಹೇಗೆ? ಅದಕ್ಕೆ ಅವರೊಂದು ಯೋಚನೆ ಮಾಡಿದ್ರಂತೆ. ಅವ್ರ ಮನೆ ಹಿಂದ್ಗಡೆನೆ ಒಂದು 4 ಹಲಸಿನ ಗಿಡ ಇದ್ವು, ಚೆನ್ನಾಗಿರೋ ಹಲಸಿನ ಗಿಡಗಳು. ಅದರಲ್ಲಿ ಒಂದು ಚೆನ್ನಾಗಿ ಬಲ್ತಿರುವಂತಹ ಹಲಸಿನ ಹಣ್ಣನ್ನು ಕುಯ್ದು ತೊಳೆಯನ್ನು ಬಿಡಿಸಿ, ಪೇಟೆಗಳಲ್ಲಿ ಒಳ್ಳೆ ಪ್ಲಾಸ್ಟಿಕ್ ಬಾಕ್ಸ್ಗಳು ಸಿಗ್ತವೆ ಅಥವಾ ಪ್ಯಾಕ್ ಮಾಡುವಂತಹ ಯಾವುದೋ ಒಂದು ಬಾಕ್ಸು, ಅದರಲ್ಲಿ ಹಲಸಿನ ಹಣ್ಣುಗಳನ್ನೆಲ್ಲ ತುಂಬಿ ಒಂದು 20 ಬಾಕ್ಸ್ ಮಾಡಿ ಆ ಮಗನ ಕೈಲಿ ಕೊಟ್ಟು ಹೇಳಿದ್ರಂತೆ, ನೋಡು ಇವತ್ತು ನಿನಗೆ ತಿಂಡಿ ಕೊಡಲ್ಲ, ಮಧ್ಯಾಹ್ನ ಊಟನೂ ಹಾಕಲ್ಲ, ನೀನು ಇದನ್ನು ತಗೊಂಡು ಹೋಗಿ ಮಾರ್ಕೊಂಡು ದುಡ್ಡನ್ನು ತಗೊಂಬರ್ಬೇಕು ಅಂತ. ಆ ಮಗನಿಗೆ ಆಶ್ಚರ್ಯ ಆಯಿತು, ಅದ್ಯಾಕೆ ನಾನ್ಯಾಕೆ ಮಾರಬೇಕು, ನೀನೇ ಮಾರ್ಕೊಂಬ ಅಂದಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ಇಲ್ಲ ಇಲ್ಲ, ಇದು ಇವತ್ತು ನಾನು ನಿನಗೆ ಕೊಡ್ತಾ ಇರುವಂತಹ ಕೆಲಸ, ನೀನು ಇದನ್ನು ತಗೊಂಡು ಹೋಗಿ ಮಾರ್ಕೊಂಡು ಬರಬೇಕು, ಅಂದರೆ ಸುಮ್ಮನೆ ಕೊಟ್ಟು ಬರೋದಲ್ಲ, ದುಡ್ಡು ಇಸ್ಕೊಂಬರ್ಬೇಕು. ನೀನು ಹೆಂಗೆ ಮಾರ್ತೀಯೋ, ಗೋಳಾಡ್ತೀಯೋ ಅಥವಾ ಸ್ವಾಮಿ ತಗೊಳ್ಳಿ ಅಂತ ಅವ್ರ ಕಾಲಿಗೆ ಬೀಳ್ತೀಯೋ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾರ್ಕೊಂಬ ಅಂದ್ರಂತೆ. ಆತ ಅದನ್ನೇ ಚಾಲೆಂಜಾಗಿ ತಗೊಂಡು ಹೋಗಿ ಸುಮಾರು ಮನೆಗಳನ್ನು ಸುತ್ತಿ ಸಂಜೆ ಹೊತ್ತಿಗೆ 130 ರೂಪಾಯಿ ತಗೊಂಡು ಬಂದಂತೆ. ಆ ಥರ ದುಡ್ಡನ್ನು ತೆಗೆದುಕೊಂಬಂದು ಅಪ್ಪನ ಕೈ ಕೊಟ್ಟಾಗ ಅಪ್ಪ ಹೇಳಿದಂತೆ, ಗೊತ್ತಾಯ್ತು ನಮಗ ದುಡ್ಡು ಹೇಗೆ ಬರುತ್ತೆ ಅಂದಾಗ ಮಗ ಹೇಳಿದಂತೆ, ಇಲ್ಲ ನಾನು ತಪ್ಪು ತಿಳ್ಕೊಂಬಿಟ್ಟಿದ್ದೆ, ದುಡ್ಡನ್ನು ಸಂಪಾದನೆ ಮಾಡಬೇಕು, ಅದಾಗೆ ಬರೋದಿಲ್ಲ ಅಂತ. ಅಂದರೆ ಮಕ್ಕಳುಗಳಿಗೆ ನಾವು ಯಾವ ರೀತಿಯ ಶಿಕ್ಷಣವನ್ನು ಕೊಡ್ತೀವಿ ಅನ್ನೋದು ವ್ಯವಸಾಯದ ಬದುಕಿನಲ್ಲಿ ನಾವೆಷ್ಟು ಯಶಸ್ಸನ್ನು ಸಾಧಿಸ್ತೀವಿ ಅನ್ನೋದು ಎರಡೂ ಒಂದಕ್ಕೊಂದು ತಾಳೆ ಆಗುತ್ತೆ. ಸಾಮಾನ್ಯವಾಗಿ ಹಳ್ಳಿ ಕಡೆ ಕೃಷಿಕರು ಏನು ಮಾಡ್ತಾರೆ, ನಾವು ಕಷ್ಟಪಟ್ಟಿದ್ದೀವಿ ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ ಅಂತ ಅವರನ್ನು ದನದ ಕೊಟ್ಟಿಗೆ ಕಸ ಗುಡ್ಸೋಕ್ಕೆ ಬಿಡಲ್ಲ, ಎಮ್ಮೆ ಮೈ ತೊಳೆಯೋಕ್ಕೆ ಬಿಡಲ್ಲ, ಹಾಲು ಕರಿಯೋಕ್ಕೆ ಬಿಡೋದಿಲ್ಲ, ಜಮೀನಿಗೆ ಕರ್ಕೊಂಡು ಹೋಗಲ್ಲ, ವ್ಯವಸಾಯದ ನಂಟು ಅಂಟದಂತೆ ಬೆಳೆಸಿಬಿಡ್ತಾರೆ. ಆಮೇಲೆ ಅವರು ವ್ಯವಸಾಯದ ಬದುಕನ್ನು ಖಂಡಿತವಾಗೂ ಕಟ್ಕೊಳ್ಳೋದಿಲ್ಲ. ಎಲ್ಲೋ ಒಂದು ಕಡೆ ಈ ತರಹ ಸಣ್ಣ ಪುಟ್ಟ ಶಾಕ್ ಟ್ರೀಟ್ಮೆಂಟ್ಗಳನ್ನು ನಿಮ್ಮ ಮಕ್ಕಳಿಗೆ ಕೊಟ್ಟು ನೋಡಿ, ಆಗ ನಿಮ್ಮ ವ್ಯವಸಾಯದ ಬದುಕು ಕೂಡ ಸುಂದರವಾಗುತ್ತೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: sspkarnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಈ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಈ ಬೆಳಿಗ್ಗೆ 8:30 ಕರೆಗೊಂದು ಗೀತೆ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಸಂಜೆ 6:50 ಕೃಷಿ ರಂಗದಲ್ಲಿ ನಾವು ನಮ್ಮೋರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿಯಲ್ಲಿ ಕೆರೆಕಟ್ಟೆಗಳ ಸಂರಕ್ಷಣೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾ ಎಂಪಿ ವರ್ಷ ಹಾಗೂ ಮಂಡ್ಯದ ಜನರಕ್ಷಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 7:02. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ.
2: ಆಕಾಶವಾಣಿ, ಸಮಯ 7:02:04. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕ್ರೀಡಾಕೆ
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. 2,186 ಕೋಟಿ ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಾಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ ವಾಣಿಜ್ಯ ಬಳಕೆಗೆ ಪುನಾರಂಭ ಸೇರಿದಂತೆ ಒಟ್ಟು 13 ಅಂಶಗಳ ಕುರಿತು ಕೇಂದ್ರ ಸಚಿವರು ಹಾಗೂ ರಾಜ್ಯದ ಸಂಸದರ ಜತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಚರ್ಚಿಸಿದರು. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸಾಗರಮಾಲಾ ಯೋಜನೆ, ಕುದುರೆಮುಖ ರಾಷ್ಟೀಯ ಉದ್ಯಾನದಿಂದ ಕುಟುಂಬಗಳ ಸ್ಥಳಾಂತರ, ಪುನರ್ವಸತಿ ಹಾಗೂ ಪರಿಹಾರದ ಪ್ಯಾಕೇಜ್ ಬಗ್ಗೆ ಸಭೆ ಚರ್ಚಿಸಿತು. 2025-26 ಸಾಲಿಗೆ 15ನೇ ಹಣಕಾಸು ಆಯೋಗ 2,186 ಕೋಟಿ 20 ಲಕ್ಷ ರೂಪಾಯಿ ನೆರವು ಘೋಷಿಸಿದ್ದು, ಕೇಂದ್ರ ಸರ್ಕಾರ ಕೂಡಲೇ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡುವಂತೆ ರಾಜ್ಯವನ್ನು ಪ್ರತಿನಿಧಿಸುವ ಸಂಸದರು ಒತ್ತಡ ಹೇರುವಂತೆ ಮುಖ್ಯಮಂತ್ರಿ ಕೋರಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿಯಲ್ಲಿ ಟ್ರಾವೆಲರ್ ನೂಕ್ಸ್ ಯೋಜನೆಗೆ 25 ಕೋಟಿ 64 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಪ್ರವಾಸೋದ್ಯಮ ಖಾತೆ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಲೋಕಸಭೆಗೆ ತಿಳಿಸಿದ್ದಾರೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ 2023-24 ಸ್ವದೇಶ ದರ್ಶನ ಯೋಜನೆಯಡಿ ಪ್ರವಾಸೋದ್ಯಮ ಸಚಿವಾಲಯ ಈಗಾಗಲೇ 2,56 ಲಕ್ಷ ರೂಪಾಯಿ ಬಳಕೆಗೆ ಅನುಮೋದಿಸಿದೆ ಎಂದರು. ಲೋಕಸಭೆಯಲ್ಲಿ ಸಂಸದ ಇ ತುಕಾರಾಂ ಅವರ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ಸೆಪ್ಟೆಂಬರ್ನಲ್ಲಿ ಸ್ವದೇಶ ದರ್ಶನ ಯೋಜನೆಯ ಮೌಲ್ಯಮಾಪನ ಕೈಗೊಳ್ಳುವುದಾಗಿ ಮಾಹಿತಿ ನೀಡಿದರು. ಕರ್ನಾಟಕದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ದೊರವಾಯನ ಹಕ್ಕಿ ಸಂರಕ್ಷಣೆಗೆ ಯೋಜಿಸಲಾಗುತ್ತಿದೆ ಎಂದು ಪ್ರಧಾನ ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ಬಳಿಯ ಕಮಲಾಪುರದ ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ಬಳ್ಳಾರಿ ಪ್ರಾದೇಶಿಕ ಅರಣ್ಯ ವಿಭಾಗದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಬಳ್ಳಾರಿ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಮಾತನಾಡಿ, ಅಳಿವಿನಂಚಿನಲ್ಲಿರುವ ದೊರವಾಯನ ಹಕ್ಕಿಯನ್ನು ಸಿರಗುಪ್ಪ ಆಂಧ್ರಪ್ರದೇಶದ ಮಧ್ಯೆ ಪತ್ತೆಹಚ್ಚಲಾಗಿದೆ. 16 ವರ್ಷಗಳ ಅಧ್ಯಯನದ ಬಳಿಕ ಸಂರಕ್ಷಣೆಯ ಮಹತ್ವ ಮನಗಾಣಲಾಗಿದೆ ಎಂದರು. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030 ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ತಡೆಗಟ್ಟುವಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕುರಿತು ಧಾರವಾಡದ ಖ್ಯಾತ ಕಾಮಣಿ ಚಿಕಿತ್ಸಾ ತಜ್ಞ ಡಾ ನಿತಿನ್ ಚಂದ್ರ ಹತ್ತಿಕಾಳ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ವೈರಸ್ ಅನ್ನು ಕಂಡುಹಿಡಿದಂತಹ ಡಾಕ್ಟರ್ ಬರೂಚ್ ಬ್ಲಂಬರ್ಗ್ ಅವರ ಜನ್ಮದಿನ, ಆದ್ದರಿಂದ ನಾವು ಇವತ್ತಿನ ದಿವಸ ಹೆಪಟೈಟಿಸ್ ಡೇ ಅಂತ ಹೇಳಿ ಆಚರಿಸ್ತೇವೆ. ಹೆಪಟೈಟಿಸ್ ಅಥವಾ ಇನ್ಫ್ಲೇಮೇಷನ್ ಆಫ್ ದಿ ಲಿವರ್ ಸುಮಾರು 5 ಪ್ರಕಾರದವನ್ನ ನಾವು ಹೆಚ್ಚಾಗಿ ಹೇಳ್ತೇವೆ. ಹೆಪಟೈಟಿಸ್ ಎ, ಬಿ, ಸಿ, ಡಿ ಮತ್ತು ಇ ಅಂತ ಹೇಳಿ. ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಅತ್ಯಂತ ಅಪಾಯಕಾರಿ. ಕಾಮನಿ ಜಾಂಡಿಸ್ ಆದಾಗ ಕಣ್ಣು ಹಳದಿ ಆಗ್ತವೆ, ಚರ್ಮ ಕೂಡ ಹಳದಿ ಆಗಬಹುದು, ಕಾಲ್ಮಡಿ ಬಣ್ಣ ಬದಲಾಗಬಹುದು. ಹೆಪಟೈಟಿಸ್ ಎ ಮತ್ತು ಇ ಇವೆರಡು ಪ್ರಕಾರ ಹೆಚ್ಚಾಗಿ ಕಲುಷಿತ ನೀರು ಮತ್ತು ಆಹಾರದಿಂದ ಇವು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತವೆ ಅಂತ ಹೇಳಬಹುದು. ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅನ್ನುವಂತದ್ದು ಒಂದೇ ಒಂದು ಮದ್ದು, ಒಳ್ಳೆಯ ನೀರು, ಅದರ ಬಗ್ಗೆನೂ ನಾವು ಹೆಚ್ಚು ಲಕ್ಷ್ಯ ಕೊಡಬೇಕು.
0: ಚಿತ್ರದುರ್ಗ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ದಾವಣಗೆರೆಯ ಎಸ್ಎಸ್ ನಾರಾಯಣ ಆಸ್ಪತ್ರೆಯ ಸಹಯೋಗದಲ್ಲಿ ಇಂದು ಬೆಳಗ್ಗೆ 10 ಗಂಟೆಯಿಂದ ಜಠರ ಮತ್ತು ಕರುಳು ಸಂಬಂಧಿ ತಪಾಸಣಾ ಶಿಬಿರ ಜರುಗಲಿದೆ. ಖ್ಯಾತ ತಜ್ಞ ಡಾ ಡಿಕೆ ಅಶ್ವಿನ್ ತಪಾಸಣೆ ಮಾಡಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.

0: ಈ ಬುಧವಾರ 9:15
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನರಾದರು. ಅವರಿಗೆ 99 ವರ್ಷ ವಯಸ್ಸಾಗಿತ್ತು. ವಿನೋಬಾ ಭಾವೆ ಅವರೊಂದಿಗೆ ಭೂದಾನ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೀರಾಚಂದ್ ವಾಘ್ಮಾರೆ ಸಮಾಜವಾದಿಯಾಗಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದ ಅವರು ಮಹಾತ್ಮ ಗಾಂಧಿ ಹಾಗೂ ಜಯಪ್ರಕಾಶ್ ನಾರಾಯಣ್ ಅವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಭಾಲ್ಕಿ ಪಟ್ಟಣದ ರುದ್ರಭೂಮಿಯಲ್ಲಿ ಜರುಗಿತು. ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ವಿವಿಧೆಡೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ನೇತೃತ್ವದ ಬಿಜೆಪಿ ಬರ ಅಧ್ಯಯನ ತಂಡ ಭೇಟಿ ನೀಡಿ ಪರಿಶೀಲಿಸಿತು. ಕನಕಗಿರಿಯ ಹುಲಿಹೈದರ್ ಹಾಗೂ ಗಂಗಾವತಿಯ ಹಾಸಗಲ್ ಗ್ರಾಮಗಳ ರೈತರ ಜಮೀನಿಗೆ ತೆರಳಿ ತೊಗರಿ, ಹತ್ತಿ, ಸೂರ್ಯಕಾಂತಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಂದ ಮಾಹಿತಿ ಪಡೆಯಿತು. ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕ ಪರಳ್ಳ ಮುನವಳ್ಳಿ, ಬಸವರಾಜ್ ಧಡೆಸೂಗೂರ್ ಪಾಲ್ಗೊಂಡು ರಾಜ್ಯ ಸರ್ಕಾರ ಕೂಡಲೇ ಬರಗಾಲ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಇಂದು ವಿಶ್ವ ಪರಿಸರ ಸಂರಕ್ಷಣೆ ದಿನಾಚರಣೆ. ರಕ್ಷಿಸಿ ಸಂರಕ್ಷಿಸಿ ಪ್ರಾಕೃತಿಕ ಸಂಪತ್ತನ್ನು ಸುಸ್ಥಿರತೆಯೊಂದಿಗೆ ಬಳಸಿ ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಆರೋಗ್ಯಕರ ಪರಿಸರ ವ್ಯವಸ್ಥೆ ಸುಸ್ಥಿರ ಸಮಾಜಕ್ಕೆ ಅಡಿಪಾಯ. ಹಲವೆಡೆ ಜನಜಾಗೃತಿ ಜಾಥಾಗಳು ಆಯೋಜಿತವಾಗಿವೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಪೋಲ್ವಾಲ್ಟ್ ಅಥ್ಲೀಟ್ ಸಿಂಧುಶ್ರೀ ಗಣೇಶ್ ಮುಂಬರುವ ಏಷ್ಯನ್ ಗೇಮ್ಸ್ಗೆ ಅರ್ಹತೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ತರಬೇತಿ ನಿರತರಾಗಿರುವ ಜಿ ಸಿಂಧುಶ್ರೀ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ನಾನು ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದ್ದೀನಿ ಮತ್ತೆ ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದೀನಿ 4.25 ಮೀಟರ್ಸ್ ಮಾಡಿ. ನನ್ನ ಪೋಲ್ ಇರ್ಲಿಲ್ಲ, ಬೇರೆ ನನ್ನ ಫ್ರೆಂಡ್ ಪೋಲ್ ಇಸ್ಕೊಂಡ್ ಬಂದೆ. ನಾನು ನ್ಯಾಷನಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ, ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಮಾಡಿದ್ರು.
3: ಸಾಯಿ ಅಲ್ಲಿ ಕೋಚ್ ಬಂದ್ರು, ವಿಜೀಶ್ ಅಂತ, ಅವರೇ ನನಗೆ ಕೋಚಿಂಗ್ ಮಾಡಿಸ್ತಾ ಇರೋದು. ಇವಾಗವರೆಗೂ ನಾನು ಅವ್ರ ಹತ್ರ ಹೋದಾಗ 3.40 ಮೀಟರ್ಸ್ ಮಾಡ್ತಾ ಇದ್ದೆ, ಇವಾಗ 4.25 ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಕೋಚ್ ವಿಜೀಶ್ ಸರ್.
2: AFI ಹೆಲ್ಪ್ ಮಾಡಿದ್ದಾರೆ, ಕರ್ನಾಟಕ ಗವರ್ಮೆಂಟ್ ಇಂದ ಪರಮೇಶ್ವರ್ ಸರ್ ಕೈಯಿಂದಾನೆ ನನಗೆ 3 crore ಕೊಡಿಸಿದ್ದಾರೆ. ಮತ್ತೆ ನಮ್ಮ ಕೋಚ್ ವಿಜೀಶ್ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದ್ದೆಲ್ಲರಿಗೂ ಥ್ಯಾಂಕ್ ಯು.
1: ಚಾಮರಾಜನಗರದಲ್ಲಿ ಶ್ರೀ ಚಾಮರಾಜೇಶ್ವರ ಆಷಾಢ ರಥೋತ್ಸವ ಇಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ಬೆಳಗ್ಗೆ 11:00 to 11:37 ಜರುಗಲಿದೆ. ಪೊಲೀಸ್ ಇಲಾಖೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಮುಂಗಾರು ಹಂಗಾಮಿನ ಪ್ರಸಕ್ತ ಸಾಲಿನ ಅಭಿಯಾನಕ್ಕೆ ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತ ಭವನದಲ್ಲಿ ಚಾಲನೆ ನೀಡಿದರು. ಹವಾಮಾನ ವೈಪರೀತ್ಯದಿಂದ ರೈತರಿಗೆ ಅನಿರೀಕ್ಷಿತ ನಷ್ಟ ಉಂಟಾಗುವ ಸಾಧ್ಯತೆ ಇದ್ದು ರೈತರ ಆರ್ಥಿಕ ಸಂಕಷ್ಟವನ್ನು ಕಡಿಮೆ ಮಾಡಲು ಬೆಳೆ ವಿಮೆ ಯೋಜನೆ ಜಾರಿಗೊಳಿಸಲಾಗಿದೆ. ಆದ್ಯತೆ ಮೇಲೆ ಹೆಸರು ನೋಂದಾಯಿಸುವಂತೆ ಮನವಿ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಈವರೆಗೆ 17,15,001 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು 9,49,502 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಮಾಹಿತಿ ನೀಡಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 12,31,040 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2,186 crore ರೂಪಾಯಿ ಕೇಂದ್ರದ ನೆರವು, ಕೂಡಲೇ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಲು ರಾಜ್ಯದ ಸಂಸದರಿಗೆ ಮುಖ್ಯಮಂತ್ರಿ ಮನವಿ. ರಾಜ್ಯದ ಪೂರ್ವ ಬಯಲು ಸೀಮೆಯ 12 ಜಿಲ್ಲೆಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ದೊರವಾಯನ ಹಕ್ಕಿ ಸಂರಕ್ಷಣೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹೀರಾಚಂದ್ ವಾಘ್ಮಾರೆ ಬೀದರ್ ಜಿಲ್ಲೆ ಭಾಲ್ಕಿಯಲ್ಲಿ ನಿಧನ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಸಮಯ 7:15:40. ಆಕಾಶವಾಣಿ ಮೈಸೂರು.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ.
1: ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವಜ್ಞಾನವನ್ನು ನೀಡುವ ವಾಣಿ.
2: ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.

0: ಕೇಳಿ
1: ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ.
2: ಪ್ರೊಫೆಸರ್ ಜ್ಞಾನಪ್ರಕಾಶ್ ಅವರೇ, ನಮಸ್ಕಾರ.
3: ನಮಸ್ಕಾರ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನೂತನ ಕುಲಪತಿಗಳಾಗಿ ನೇಮಕ ಆಗಿರೋದಕ್ಕೆ ತಮಗೆ ಮೊದಲಿಗೆ ಅಭಿನಂದನೆಗಳು.
3: ಧನ್ಯವಾದಗಳು. ಮೊದಲಿಗೆ ಮೈಸೂರು ಆಕಾಶವಾಣಿಗೆ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಈ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವುದಕ್ಕೆ ನನಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆ ಅನ್ನಿಸ್ತಾ ಇದೆ. ಶಿಕ್ಷಣ ಎನ್ನುವುದು ಕೇವಲ ಪದವಿ ಪಡೆಯುವುದಲ್ಲ, ಬದಲಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕಲಿಯುವ ಉತ್ಸಾಹವಿರುವ ಪ್ರತಿಯೊಬ್ಬರಿಗೂ ಜ್ಞಾನದ ಬೆಳಕನ್ನು ಮುಕ್ತ ಮತ್ತು ದೂರ ಶಿಕ್ಷಣ ಕ್ಷೇತ್ರದ ಮೂಲಕ ರಾಜ್ಯದ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸುಗಳನ್ನು ನನಸಾಗಿಸುತ್ತಿರುವ ಕರ್ನಾಟಕದ ಈ ಪ್ರತಿಷ್ಠಿತ ಮತ್ತು ಏಕೈಕ ದೂರ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸಲು ಅವಕಾಶ ಸಿಕ್ಕಿರುವುದು ನನಗೆ ದೊಡ್ಡ ಗೌರವದ ವಿಷಯ.
2: ಸರ್, ತಮ್ಮ ಬಗ್ಗೆ ಸ್ವಲ್ಪ ಹೇಳ್ಬೋದೆ? ನಿಮ್ಮ ಮೂಲ ಎಲ್ಲಿ ಮತ್ತು ತಮ್ಮ ವಿದ್ಯಾಭ್ಯಾಸ ಮತ್ತು ಈ ಹಂತಕ್ಕೆ ತಲುಪೋವರೆಗೆ ನಿಮ್ಮ ಜರ್ನಿ ಹೇಗಿತ್ತು ಅಂತ.
3: ಬೇಸಿಕಲಿ ನಾನು ಚಿತ್ರದುರ್ಗ ಜಿಲ್ಲೆಯಿಂದ ಬಂದವನು. ನನ್ನ ಪ್ರೈಮರಿ ಎಜುಕೇಷನ್ ಎಲ್ಲ ಪೂರ್ತಿ ಚಿತ್ರದುರ್ಗದಲ್ಲೇ ಮಾಡಿದೆ. ತದನಂತರ ಟೆಂತ್ ಆದಮೇಲೆ PUC ಮತ್ತು BSCಯನ್ನು ನಾನು ಬಳ್ಳಾರಿಯಲ್ಲಿ ಮಾಡಿದೆ. ಪ್ರತಿಷ್ಠಿತ ಒಂದು ಕಾಲೇಜು ಆಗಿನ ಕಾಲದಲ್ಲಿ ಬಳ್ಳಾರಿಯಲ್ಲಿ ಅಂತಂದರೆ ವೀರಶೈವ ಕಾಲೇಜ್ ಅಂತ ಹೇಳ್ಬಿಟ್ಟು, ವೀರಶೈವ ಕಾಲೇಜಲ್ಲಿ PUC ಮತ್ತು BSCಯನ್ನು ಮುಗಿಸಿ ತದನಂತರ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಭೌತಶಾಸ್ತ್ರ ವಿಷಯದಲ್ಲಿ MSc ಮತ್ತು MPhilಅನ್ನು ಪಡೆದುಕೊಂಡು ತದನಂತರ ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಭೌತಶಾಸ್ತ್ರದಲ್ಲಿ PhDಗೆ ನಾನು ಸೇರಿಕೊಂಡೆ. ಆಮೇಲೆ PhD ಮುಗಿಸಿದ ನಂತರ ನಾನು 2 ವರ್ಷ ತೈವಾನ್ನಲ್ಲಿ ನ್ಯಾಷನಲ್ ಡಾಂಗ್ವಾ ಯೂನಿವರ್ಸಿಟಿ ಅನ್ನೋ ಒಂದು ಯೂನಿವರ್ಸಿಟಿಯಲ್ಲಿ ನಾನು 2 ವರ್ಷ ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ನಾನು ಕೆಲಸ ಮಾಡಿದೆ. ಅದಾದ ನಂತರ ಅಲ್ಲಿಂದನೇ ಅಮೇರಿಕಕ್ಕೆ ಹೋಗ್ಬಿಟ್ಟು ಜಾರ್ಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಒನ್ ಆಫ್ ದ ವರ್ಲ್ಡ್ಸ್ ದ ಬೆಸ್ಟ್ ಯೂನಿವರ್ಸಿಟಿ, ಅದು ಟೆಕ್ನಿಕಲ್ ಯೂನಿವರ್ಸಿಟಿ, ಆಗಿನ ಕಾಲಕ್ಕೆ ಇಡೀ ವರ್ಲ್ಡಲ್ಲಿ 4ನೇ ಸ್ಥಾನ ಇತ್ತು. ಅಲ್ಲಿ ಜಾರ್ಜಿಯಾ ಎಲೆಕ್ಟ್ರಾನಿಕ್ ಡಿಸೈನ್ ಸೆಂಟರ್ ಅಂತ ಹೇಳ್ಬಿಟ್ಟು ಒಂದು ಎಲೆಕ್ಟ್ರಿಕಲ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಸುಮಾರು ಅಲ್ಲಿ ಒಂದು 2 ವರ್ಷ ನಾನು ಪೋಸ್ಟ್ ಡಾಕ್ಟರಲ್ ಫೆಲೋ ಆಗಿ ಕೆಲಸ ಮಾಡಿದೆ. ತದನಂತರ ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಬಂದು 2007ರಲ್ಲಿ ರೀಡರ್ ಅಂತ ಹೇಳ್ಬಿಟ್ಟು ನಾನು ಜಾಯಿನ್ ಆದೆ. ಅದರ ನಂತರ ಪ್ರೊಫೆಸರ್ ಆದೆ, ಸೀನಿಯರ್ ಪ್ರೊಫೆಸರ್ ಆದೆ. ಸುಮಾರು 2.5 ವರ್ಷ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷಾಂಗ ಕುಲಸಚಿವರಾಗಿ ಕೆಲಸ ಮಾಡಿದೆ. ಆಮೇಲೆ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನ ಚೇರ್ಮನ್ಗೂ ಆಗಿ ಕೂಡ ಕೆಲಸ ಮಾಡಿದೆ. ಈಗ ಪ್ರಸ್ತುತ ನಾನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೆಲಸ ಮಾಡ್ತಾ ಇದ್ದೀನಿ.
2: ಬಹಳ ಸಂತೋಷ ಸರ್. ಈಗ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಹೇಗೆ ನಿಮ್ಮ ಶೈಕ್ಷಣಿಕ ಪ್ರಯಾಣ ಹೇಗಿತ್ತು ಮತ್ತು ನಿಮ್ಮ ಆಡಳಿತದ ಅನುಭವ ಏನಿತ್ತು? ಮತ್ತು ಭೌತಶಾಸ್ತ್ರ ಬಹುಶಃ ತಾವು ಓದಿದಿರಿ ಅಂದರೆ ತಮಗೆ ಇಷ್ಟವಾದ ವಿಷಯನೇ ಇರ್ಬೋದೇನೋ, ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್.
3: ಸೊ ಭೌತಶಾಸ್ತ್ರ ಅನ್ನೋದು ನಾನು PUC ಮಾಡಬೇಕಾದ್ರೆ ನಾನು ಆಗಲೇ ನನ್ನ ತಲೆಯಲ್ಲಿ ಕರೆಕ್ಟಾಗಿ ಒಂದು ಪಿಕ್ಚರ್ ಇತ್ತು. ನಾನು ನೆಕ್ಸ್ಟ್ ಫಿಸಿಕ್ಸ್ನೇ ನಾನು ಮೇಜರ್ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಡಿಗ್ರಿ ಓದಬೇಕಾದರೂ ಕೂಡ ನಾನು ಸ್ಪಷ್ಟವಾಗಿ ಫಿಸಿಕ್ಸ್ಗೆ ನಾನು ಹೆಚ್ಚಿನ ಗಮನ ಕೊಟ್ಟೆ. ಆಗ ಗುಲ್ಬರ್ಗ ವಿಶ್ವವಿದ್ಯಾಲಯದ 4 ಡಿಸ್ಟಿಕ್ಗಳ ಜೂರಿಡಿಸ್ಟ್ರಿಕ್ಷನ್ ಇತ್ತು. ಅದಕ್ಕೆ ಅದರಲ್ಲಿ ನಾವು ಓದುವಾಗ ಇದ್ದಿದ್ದೇ 20 ಸೀಟು, ಅದರಲ್ಲಿಯೂ ಕೂಡ ಇಡೀ ಕಾಲೇಜಿಂದ ನಾನೊಬ್ಬನಿಗೆ ಮಾತ್ರ ಫಿಸಿಕ್ಸ್ ಸೀಟು ಆಗಿನ ಕಾಲಕ್ಕೆ ಸೊ ನನಗೆ ಸಿಕ್ತು. ಅದಾದ ನಂತರ ಫಿಸಿಕ್ಸ್ ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟ್ ಆಗಿರೋದ್ರಿಂದ ಸುಮಾರು ಒಂದು 8-9 ಪ್ರಾಜೆಕ್ಟ್ಗಳು ನಾನು ಬೇರೆ ಬೇರೆ ಫಂಡಿಂಗ್ ಏಜೆನ್ಸಿ ಏನೇನಿದಾವಲ್ಲ, UGC ಇರ್ಬೋದು, DST ಇರ್ಬೋದು, DAE, BRNS ಇರ್ಬೋದು, IUAC ಇರ್ಬೋದು, ಬೇರೆ ಬೇರೆ ಫಂಡಿಂಗ್ ಏಜೆನ್ಸಿಯಿಂದ ಅರೌಂಡ್ 1.2 ಕೋಟಿಯಷ್ಟು ಪ್ರಾಜೆಕ್ಟ್ಗಳು ತಗೊಂಡು ಬಂದ್ಬಿಟ್ಟು ನಾನು ಸೊ ಸ್ವಂತವಾದ ಲ್ಯಾಬನ್ನು ನಾನೇ ಕಟ್ಟಿಬಿಟ್ಟು ಇಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಸುಮಾರು 12 ಹುಡುಗರಿಗೆ ಈಗಾಗಲೇ PhD ಮಾರ್ಗದರ್ಶನ ಮಾಡಿದ್ದೀನಿ. ಇನ್ನೂ 8 ವಿದ್ಯಾರ್ಥಿಗಳು ನನ್ನ ಹತ್ರ ಈಗ ಮಾರ್ಗದರ್ಶನ ಮಾಡ್ತಾ ಇದ್ದೇನೆ. ಈಗ ಸುಮಾರು 100

0: ಐವತ್ತು ಪೇಪರ್ಗಳನ್ನ ಒಳ್ಳೆ ಒಳ್ಳೆ ಜರ್ನಲ್ಗಳಲ್ಲಿ, ಒಳ್ಳೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಇರೋಂಥ ಜರ್ನಲ್ಗಳಲ್ಲಿ ಈಗಾಗಲೇ ಪಬ್ಲಿಷ್ ಮಾಡಿದ್ದೀವಿ. ಮೋರ್ ದ್ಯಾನ್ ಒಂದು 200 ಕಾನ್ಫರೆನ್ಸ್ಗಳು, ಪೇಪರ್ಗಳನ್ನು ಕೂಡ ಪಬ್ಲಿಷ್ ಮಾಡಿದ್ದೀವಿ. ನಾನು ಬೇರೆ ಬೇರೆ ದೇಶಗಳು, ಈ ಚೈನಾ, ತೈವಾನ್, ಆಮೇಲೆ ಅಮೇರಿಕಾ, ನೆದರ್ಲ್ಯಾಂಡ್ಸು, ದುಬೈ, ಬ್ರೆಜಿಲ್, ಹೀಗೆ ಸುಮಾರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಕೂಡ ನಾನು ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸಿ ಇನ್ವೈಟೆಡ್ ಟಾಕ್ಗಳು ಕೂಡ ನಾನು ಕೊಟ್ಟಿದ್ದೀನಿ. ಈಗಲೂ ಕೂಡ ನಾನು ರಿಜಿಸ್ಟ್ರಾರ್ ರಿವಲ್ಯೂಷನ್ ಆದಾಗಲೂ ಕೂಡ ಸುಮಾರು 2.5 ವರ್ಷ ಅಡ್ಮಿನಿಸ್ಟ್ರೇಷನಲ್ಲಿ ಇದ್ದರೂ ಕೂಡ ಭೌತಶಾಸ್ತ್ರ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನಾನು ಪಾಠ ಮಾಡ್ತಾಯಿದ್ದೀನಿ. ಈಗಲೂ ಕೂಡ ಅಲ್ಲಿ ಚೇರ್ಮನ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ನನಗೊಂದು 2 ಕ್ಲಾಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ನಾನು ಕುಲಪತಿ ಆಗಿದ್ರೂ ನಮಗೆ ಪಾಠ ಮಾಡಲಿಲ್ಲ ಅಂತಂದರೆ ಮನಸ್ಸಿಗೆ ಸಮಾಧಾನ ಆಗಲ್ಲ ಅಂತ ಕೇಳಿದ್ದೀನಿ. ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಪಾಠ ಮಾಡೋದು ಕೂಡ ನಮಗೆ ಭಾರಿ ಖುಷಿಯ ಸಮಾಚಾರ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು
1: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪಕ್ಕದ ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಿಂದ ತಾವು ನೋಡ್ತಾ ಇದ್ರಿ ಕೆ ಎಸ್ ಒಯುನ ಅಲ್ವಾ ಸರ್? ಈಗ ಕೆ ಎಸ್ ಒಯು ಭಾಗ ಆಗಿದ್ದೀರಿ, ಅದರ ಚುಕ್ಕಾಣಿನೇ ಹಿಡಿದಿದ್ದೀರಿ. ತಮಗೇನನ್ಸುತ್ತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವೈಶಿಷ್ಟ್ಯತೆಗಳೇನು ಅಂತ ಅನ್ಸುತ್ತೆ?
0: ಮೊದಲಿಗೆ ನಾನು ಕೂಡ ಒಂದು ಸಣ್ಣ ಹಳ್ಳಿಯಿಂದ ಬಂದಿರೋಂಥವನು. ಇವತ್ತಿಗೂ ಕೂಡ ನಮ್ಮೂರಲ್ಲಿ ಬರೀ 7ನೇ ತರಗತಿವರೆಗೆ ಮಾತ್ರ ಇದೆ. ಸೊ ಬೈರಾಪುರ ಅನ್ನೋ ಒಂದು ಚಿಕ್ಕ ಹಳ್ಳಿ, ಮೊಳಕಾಲ್ಮೂರು ತಾಲೂಕದು. ತುಂಬ ಚಿಕ್ಕ ಹಳ್ಳಿಯಿಂದ ಬಂದಿರೋದ್ರಿಂದ ಎಜುಕೇಷನ್ನ ವ್ಯಾಲ್ಯೂ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ನಮ್ಮ ತಾಲೂಕಿನಿಂದ ಮೊದಲ ಬಾರಿಗೆ ಒಬ್ಬ ಕುಲಪತಿ ಆಗಿರೋದು ನಾನು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹಳ್ಳಿ ಜನಗಳಿಗೆ ಎಸ್ಪೆಷಲಿ ಎಜುಕೇಷನ್ ನೀಡು, ಅವರಿಗೆ ಅರಿವು, ಎರಡೂ ಕೂಡ ಕಡಿಮೆ ಅಂತಲೇ. ಎಸ್ಪೆಷಲಿ ಇಲ್ಲಿ ಮೈಸೂರು ರೀಜನ್ನಲ್ಲಿ ಎಲ್ಲ ವಿದ್ಯಾವಂತರು ತುಂಬ ಹಿಂದಿನಿಂದಲೂ ರಾಜಮಹಾರಾಜರು ಕೊಟ್ಟಿದ್ದಾರೆ, ಬಟ್ ನಮ್ಮ ಕಡೆಗೆ ನಾರ್ತ್ ಕರ್ನಾಟಕದ ಕಡೆಗೆ ಎಜುಕೇಷನ್ನು ಅಷ್ಟೊಂದು ಪ್ರಾಮುಖ್ಯತೆ ಪಡೆದಿಲ್ಲ ಅಂತಲೂ ಹೇಳ್ಬೋದು. ಈಗಲೂ ತುಂಬ ನಾನು ಹಳ್ಳಿಗೆ ಹೋದಾಗ ಒಂದೊಂದು ಸರಿ ನನಗೆ ಆಶ್ಚರ್ಯ ಆಗ್ತದೆ, ಯಾಕೆ ಇಲ್ಲಿ ಇನ್ನೂ ಅಷ್ಟೊಂದು ನಮಗೆ ಎಜುಕೇಷನ್ ಕಡಿಮೆ ಇದೆ ಇಲ್ಲಿ ಈ ರೀಜನಲ್ಲಿ ಅಂತ ಹೇಳ್ಬಿಟ್ಟು. ಆ ಡೈರೆಕ್ಷನ್ನಲ್ಲಿ ನೋಡಿದ್ರೆ ಕೆ ಎಸ್ ಒಯು ತುಂಬ ಕೆಲಸ ಮಾಡ್ತಾ ಇದೆ. ಈಗ ನಂಬರ್ ಆಫ್ ಸ್ಟೂಡೆಂಟ್ಸ್ ನೀವು ತಗೊಂಡ್ರೂ ಕೂಡ, ಈಗ ಅಡ್ಮಿಷನ್ಸ್ ನೀವು ತಗೊಂಡ್ರೂ ಕೂಡ, ನಮಗೆ ತುಂಬ ಅಡ್ಮಿಷನ್ಸ್ ಆಗ್ತಿರೋದು ನಾರ್ತ್ ಕರ್ನಾಟಕದಿಂದನೇ. ಬೇರೆ ಬೇರೆ ಕಾರಣಗಳಿಂದ ಬಡವರಿರ್ಬೋದು, ವಿದ್ಯಾರ್ಜನೆಗೆ ವಂಚಿತರಾಗಿಂತರೂ ಕೂಡ ತುಂಬ ಜನ ಅಲ್ಲಿಂದನೇ ಸ್ಟಡಿ ಮಾಡೋದಕ್ಕೆ ನಮ್ಮ ಕೆ ಎಸ್ ಒಯಿಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಕೆ ಎಸ್ ಒಯಿಗೆ ಬಂದಿರೋದು ಒಂದು ಖುಷಿಯ ಸಮಾಚಾರದ ಜೊತೆಗೆ, ನಾವು ಈ ಸೋಷಿಯಲಿ ಬ್ಯಾಕ್ವರ್ಡ್ ಪ್ಲೇಸಸ್ ಇರ್ಬೋದು, ಆಮೇಲೆ ಸಮಾಜದಿಂದ ಸ್ವಲ್ಪ ವಿಮುಖರಾಗಂತರಿರ್ಬೋದು, ಗೃಹಿಣಿಯರಿರ್ಬೋದು, ಇಲ್ಲ ಬೇರೆ ಬೇರೆ ಕಾರಣಗಳಿಂದ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡೋದಕ್ಕೆ ಆಗದಿಲ್ಲ ಅಂತವರಿಗೆ ನಾವು ಎಜುಕೇಷನ್ ಕೊಡ್ತಾ ಇದೀವಲ್ಲ, ಅದು ನಮ್ಮ ಕೆ ಎಸ್ ಒಯಿನ ವಿಶಿಷ್ಟತೆ ಅಂತಲೇ ನಾವು ಹೇಳ್ಬೋದು. ಇಲ್ಲಿ ವಯಸ್ಸಿನ ಮಿತಿ ಇಲ್ಲ, ಮುಕ್ತ ಪ್ರವೇಶಾತಿ ವ್ಯವಸ್ಥೆ ಇದೆ, ವಿದ್ಯಾರ್ಥಿಗಳು ತಮ್ಮ ಸ್ವಂತ ವೇಗದಲ್ಲಿ ಕಲಿಯಲು ಕೂಡ ಇಲ್ಲಿ ಅವಕಾಶ ಇದೆ. ಅದರ ನಂತರ ಇಲ್ಲಿ ನಮ್ಮ ಕೆ ಎಸ್ ಒಯಿಯಲ್ಲಿ ವಿದ್ಯಾರ್ಜನೆ ಮಾಡಿ ಅವರು ಯಾವುದೇ ಒಂದು ಡಿಗ್ರಿ ಇಲ್ಲ ಪಿ ಜಿ ಡಿಗ್ರಿ ತಗೊಂಡ್ರೆ ಅದು ಯಾವುದೇ ವಿಶ್ವವಿದ್ಯಾಲಯದ ಡಿಗ್ರಿಗೂ ಕೂಡ ಕಡಿಮೆ ಇಲ್ಲ, ಅದಕ್ಕೆ ಸರಿಸಮನಾಗಿ ಇದೆ ಅನ್ನೋದನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು.
1: ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಆರಂಭ ಆಗಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ಯಾವೆಲ್ಲ ಕೋರ್ಸ್ಗಳು ಮತ್ತು ಯಾವೆಲ್ಲ ಕಾರ್ಯಕ್ರಮಗಳನ್ನು ತಾವು ನೀಡ್ತಾ ಇದ್ದೀರಿ, ದಯಮಾಡಿ ತಿಳಿಸಿ.
0: ನಮ್ಮ ಕೆ ಎಸ್ ಒಯುಯಲ್ಲಿ ಒಟ್ಟು ಟೋಟಲ್ಲು 75 ಅಕಾಡೆಮಿಕ್ ಪ್ರೋಗ್ರಾಮುಗಳಿದ್ದಾವೆ ಅಂತ ನಾವು ಹೇಳ್ತೀವಿ. ಅಕಾಡೆಮಿಕ್ ಪ್ರೋಗ್ರಾಮುಗಳು ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ನೀವು ಬಿ ಎ ಇರ್ಬೋದು, ಎಮ್ ಎ ಇರ್ಬೋದು, ಎಮ್ ಎಸ್ ಸಿ ಇರ್ಬೋದು, ಇನ್ನು ಬೇರೆ ಬೇರೆ ಎಮ್ ಬಿ ಎ ಇರ್ಬೋದು, ಇವನ್ನ ನಾವು ಪ್ರೋಗ್ರಾಮುಗಳು ಅಂತ ಹೇಳ್ತಿದ್ದೀವಿ. 75 ಪ್ರೋಗ್ರಾಮುಗಳಲ್ಲಿ 65 ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್ ಅಂತ ನಾವು ಓ ಡಿ ಎಲ್ ಅಂತ ಕರಿತೀವಿ, ಕನ್ನಡದಲ್ಲಿ ದೂರ ಶಿಕ್ಷಣ ಅಂತ ನಾವು ಹೇಳ್ಬೋದು. ಯು ಜಿಯಲ್ಲಿ 9 ಪ್ರೋಗ್ರಾಮುಗಳಿದ್ದಾವೆ. ಈಗ ಕನ್ವೆನ್ಷನಲ್ ಯೂನಿವರ್ಸಿಟಿ ಆರ್ ಬೇರೆ ಯಾವುದೇ ಒಂದು ವಿಶ್ವವಿದ್ಯಾಲಯಕ್ಕೆ ಹೋದಾಗ ಇರುವಂತಹ ವಿಷಯಗಳು ನಮ್ಮ ಯೂನಿವರ್ಸಿಟಿಯಲ್ಲಿ ಕೂಡ ಇದ್ದಾವೆ. ಪಿ ಯು ಸಿ ಆಗಿರೋಂಥ ಮಕ್ಕಳು, ಪ್ಲಸ್ ಟು ಆಗಿರೋಂಥ ಯಾರೇ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರಿರ್ಬೋದು, ಬೇರೆ ಯಾರೇ ಆದರೂ ಕೂಡ ಅವರು ಕೂಡ ನಮ್ಮಲ್ಲಿ ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಬಿ ಎಸ್ ಸಿ ಐ ಟಿ, ಬಿ ಸಿ ಎ, ಬಿ ಬಿ ಎ, ಬಿ ಎಸ್ ಡಬ್ಲ್ಯೂ, ಬ್ಯಾಚುಲರ್ ಇನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸು, ಜೊತೆಗೆ ಹೊಸದಾಗಿ ಈಗ ನಮಗೆ 500 ಬಿ ಎಡ್ ಸೀಟ್ಗಳು ಕೂಡ ನಾವು ಈಗ ಅಡ್ಮಿಷನ್ಸ್ಗೆ ನಾವು ಕೊಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಸ್ನಾತಕ ಅಥವಾ ಯು ಜಿ ಪ್ರೋಗ್ರಾಮುಗಳು. ಈ ಪಿ ಜಿ ಪ್ರೋಗ್ರಾಮುಗಳು ಅಂದರೆ ಸ್ನಾತಕೋತ್ತರ ಪ್ರೋಗ್ರಾಮುಗಳು ನಮ್ಮಲ್ಲಿ ಒಟ್ಟು 30 ಪ್ರೋಗ್ರಾಮುಗಳಿದ್ದಾವೆ. ಎಮ್ ಎಯಲ್ಲಿನೇ ನಮಗೆ 14 ಪ್ರೋಗ್ರಾಮುಗಳಿದ್ದಾವೆ. ನಿಮಗೆಲ್ಲ ಗೊತ್ತಿರೋಂಗೆ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಬೇಕು ಅಂತಂದರೆ ಮಿನಿಮಮ್ ಏನು ಓದಿರಬೇಕು, ನಾವು ಪಿ ಜಿ ಓದಿರಬೇಕು ಇಲ್ಲ ಸ್ನಾತಕೋತ್ತರ ಪದವಿ ಓದಿರಬೇಕು. ತಮಗೆಲ್ಲರಿಗೂ ಗೊತ್ತಿರೋಂಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ಉರ್ದು, ಸಾನ್ಸ್ಕ್ರಿಟ್, ತೆಲುಗು, ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಸೋಷಿಯಾಲಜಿ, ಇನ್ನೂ ಬೇರೆ ಬೇರೆ ಸುಮಾರು 14 ಎಮ್ ಎ ಪ್ರೋಗ್ರಾಮುಗಳಿದ್ದಾವೆ. ಇದರ ಜೊತೆಗೆ 11 ಎಮ್ ಎಸ್ ಸಿ ಪ್ರೋಗ್ರಾಮ್ ಇದ್ದಾವೆ. ಈಗ ಸೈನ್ಸ್ನವ್ರಿಗೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯಗಳು ಅಂತಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಾಟ್ನಿ, ಜುವಾಲಜಿ, ಜಿಯಾಗ್ರಫಿ, ಎನ್ವಿರಾನ್ಮೆಂಟಲ್ ಸೈನ್ಸು, ಕಂಪ್ಯೂಟರ್ ಸೈನ್ಸು, ಡಾಟಾ ಸೈನ್ಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇಂಥ ಬೇರೆ ಬೇರೆ 11 MSc ಪ್ರೋಗ್ರಾಮ್ಗಳಿದ್ದಾವೆ. ಅದರ ಜೊತೆಗೆ ನಮ್ಮಲ್ಲಿ MBA ಅದರಲ್ಲಿ 8 ಸ್ಪೆಷಲೈಸೇಷನ್ ಇದ್ದಾವೆ. ಬೈ ಫೈನಾನ್ಸಿಂಗು, ಮಾರ್ಕೆಟಿಂಗು, ಹ್ಯೂಮನ್ ರಿಸೋರ್ಸು, ಇನ್ನಿತರೆ ಪ್ರೋಗ್ರಾಮ್ಗಳು MBAದಲ್ಲಿದ್ದಾವೆ. ಅದರ ಜೊತೆಗೆ MCOMಅಲ್ಲಿ ಡ್ಯುಯಲ್ ಸ್ಪೆಷಲೈಸೇಷನ್ ಇದ್ದಾವೆ, ಅಕೌಂಟಿಂಗು, ಫೈನಾನ್ಸು, ಆಮೇಲೆ ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ಗಳಿದ್ದಾವೆ. ಇದ್ರ ಒಟ್ಟಿಗೆ MCAನೂ ಇದೆ ನಮ್ಮ ಹತ್ರ, MSW ಇದೆ, ಮಾಸ್ಟರ್ ಇನ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಕೂಡ ಇದೆ. ಇದರ ಜೊತೆಗೆ 13 PG ಸರ್ಟಿಫಿಕೇಟ್ ಕೋರ್ಸ್ಗಳಿದ್ದಾವೆ. ಅಂದರೆ 1 ವರ್ಷದ ಸರ್ಟಿಫಿಕೇಟ್ ಕೋರ್ಸ್ಗಳು, ಇಂಗ್ಲೀಷಲ್ಲಿರ್ಬೋದು, ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಈ ಇತರೆ 13 ಕೋರ್ಸ್ಗಳು ನಮ್ಮದು PG ಸರ್ಟಿಫಿಕೇಟ್ ಕೋರ್ಸ್ ಇದ್ದಾವೆ. ಆಮೇಲೆ UG ಡಿಪ್ಲೊಮೊ ಕೋರ್ಸ್ಗಳಿದ್ದಾವೆ ನಮ್ಮಲ್ಲಿ. ಈಗ 3 ವರ್ಷ ನಮಗೆ ಓದೋಕ್ಕಾಗಲ್ಲ UG ಅಂತಂದರೆ, 2 ವರ್ಷನೇ ನಾನು ಓದ್ತೀನಿ ಅಂತಂದರೆ ಅವರಿಗೆ ಕನ್ನಡ, ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ನು, ಆಮೇಲೆ ಇನ್ನು ಬೇರೆ ವಾಸ್ತು ಆಸ್ಟ್ರಾಲಜಿನೂ ಸೇರಿಸ್ಕೊಂಡಿರೋಂಥ ಡಿಪ್ಲೊಮೊ ಕೋರ್ಸ್ಗಳು ನಮ್ಮಲ್ಲಿದ್ದಾವೆ. ಅದರ ಜೊತೆಗೆ ನಮಗೆ 2 ವರ್ಷ ಓದೋಕ್ಕಾಗಲ್ಲ ಅಂತಂದರೆ ಸರ್ಟಿಫಿಕೇಟ್ ಕೋರ್ಸು ಇದೆ. ಒಂದೇ ವರ್ಷದಲ್ಲಿ ಒಂದು UG ಸರ್ಟಿಫಿಕೇಟ್ ತಗೊಳ್ಬೋದು, ಪಂಚಾಯತ್ ರಾಜ್ ಇರ್ಬೋದು, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇರ್ಬೋದು, ಜ್ಯೋತಿರ್ವಿಜ್ಞಾನದಲ್ಲಿ ಕೂಡ ನಮ್ಮದು ಒಂದು UG ಸರ್ಟಿಫಿಕೇಟ್ ಕೋರ್ಸ್ ಇದೆ. ಆಮೇಲೆ ಟ್ರಾನ್ಸ್ಲೇಷನಲ್ ಸ್ಟಡೀಸು ಕೂಡ ಇದೆ. ಅದರ ಜೊತೆಗೆ ತುಂಬ ಮುಖ್ಯವಾದದ್ದು ಅಂತಂದರೆ 10 ಆನ್ಲೈನ್ ಪ್ರೋಗ್ರಾಮ್ಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿದ್ದಾವೆ. ಆನ್ಲೈನ್ ಪ್ರೋಗ್ರಾಮ್ಗೂ ಈ ODL ಪ್ರೋಗ್ರಾಮ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಈ ODL ಪ್ರೋಗ್ರಾಮಲ್ಲಿ ನಾವು ಅಡ್ಮಿಷನ್ ಆದಮೇಲೆ ನಾವು ಮೆಟೀರಿಯಲ್ ಕೊಡ್ತೀವಿ. ಫಿಸಿಕಲಿ ಹುಡುಗರು C1 C2 ಬರೆದ್ಬಿಟ್ಟು ಫೈನಲ್ ಎಕ್ಸಾಮ್ ಬರೆದ್ಬಿಟ್ಟು ಅವರು ಮಾರ್ಕ್ಸ್ ಕಾರ್ಡ್ ತಗೊಳ್ತಾರೆ. ಈ ಆನ್ಲೈನ್ ಪ್ರೋಗ್ರಾಮಲ್ಲಿ ಎಲ್ಲದನ್ನು ಕೂಡ ಅಡ್ಮಿಷನ್ನಿಂದ ಹಿಡಿದ್ಬಿಟ್ಟು ಎಕ್ಸಾಮಿನೇಷನ್ ಬರೆಯುವವರೆಗೂ ಕೂಡ ಆನ್ಲೈನಲ್ಲೇ ಇದು ನಡೀತದೆ. ಈಗ ಸದ್ಯಕ್ಕೆ ನಮ್ಮಲ್ಲಿ UG 2 ಪ್ರೋಗ್ರಾಮ್ ಇದ್ದಾವೆ, BA BCOM. ಅಲ್ಲೇ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಹತ್ರ ಕಂಪ್ಯೂಟರು ಇಲ್ಲ ಸ್ಮಾರ್ಟ್ ಫೋನ್ ಇದ್ದರೆ ಮನೆಯಿಂದನೇ ಅಪ್ಲಿಕೇಶನ್ ಹಾಕ್ಬಿಟ್ಟು ಅದರಲ್ಲೇ ಕಂಪ್ಯೂಟ್ರಲ್ಲೇ ಉತ್ತರ ಬರೆದ್ಬಿಟ್ಟು ನೀವು ಎಕ್ಸಾಮಿನೇಷನ್ನು ಕೂಡ ಕಂಪ್ಯೂಟ್ರಲ್ಲೇ ಬರೆದ್ಬಿಟ್ಟು ನೀವು ಡಿಗ್ರಿ ತಗೊಳ್ಬೋದು. ಇನ್ನೊಂದು, ಒಟ್ಟು ಆನ್ಲೈನ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಗೆ 8 PG ಪ್ರೋಗ್ರಾಮ್ಗಳಿದ್ದಾವೆ. ಆ 8ರಲ್ಲಿ 5 MA ಪ್ರೋಗ್ರಾಮ್ ಇದ್ದಾವೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಸಾನ್ಸ್ಕ್ರಿಟ್, ಎಕನಾಮಿಕ್ಸ್ ಇದೆ. MSc 1 ಮಾತ್ರ ಇದೆ, ಮ್ಯಾಥಮೆಟಿಕ್ಸು. ಕಾರಣ ಏನಂತಂದರೆ, ಬೇರೆ ನಾವು ಫಿಸಿಕ್ಸು, ಕೆಮಿಸ್ಟ್ರಿ ಎಲ್ಲ ತಗೊಂಡ್ರೆ ಪ್ರಾಕ್ಟಿಕಲ್ ಕಾಂಪೋನೆಂಟ್ ಬಂದುಬಿಡ್ತದೆ, ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಪ್ರಾಕ್ಟಿಕಲ್ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಬರೀ ಮ್ಯಾಥಮೆಟಿಕ್ಸ್ ಮಾತ್ರ ಇಟ್ಕೊಂಡಿದ್ವಿ. ಇದ್ರ ಜೊತೆಗೆ MBA ಮತ್ತು MCOM ಕೂಡ ನಮಗೆ ಆನ್ಲೈನಲ್ಲೇ ನಾವು ಡಿಗ್ರಿ ಕೊಡ್ತಾಯಿದ್ವಿ. ಹೋದ ವರ್ಷ ಆನ್ಲೈನ್ ಪ್ರೋಗ್ರಾಮ್ಗಳು ಈಗಾಗಲೇ ಶುರುವಾಗಿದೆ. ಯಾರಿಗೆ ನಾವು ಫಿಸಿಕಲಿ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಮಾಡೋಕ್ಕಾಗಲ್ಲ, ನಾವು ಫಿಸಿಕಲಿ ಎಕ್ಸಾಮಿನೇಷನ್ ಮಾಡೋಕ್ಕಾಗೋದಲ್ಲ ಬೇರೆ ಬೇರೆ ಕಾರಣಗಳಿಂದ ಅಂತ ಅಂತಿರುವವರು, ನೀವು PG ಕೋರ್ಸ್ಗಳು ಇರ್ಬೋದು, UG ಕೋರ್ಸ್ ಇರ್ಬೋದು, ನೀವು ಆನ್ಲೈನಲ್ಲೇ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ನೀವು ಡಿಗ್ರಿಗೂ ತಗೊಳ್ಳೋದಕ್ಕೂ ಕೂಡ ಒಂದು ಅವಕಾಶ ಇದೆ.
1: ಯಾರೆಲ್ಲ KSOIನಲ್ಲಿ ಪ್ರವೇಶ ಪಡೆಯಬಹುದು ಜ್ಞಾನ ಪ್ರಕಾಶ್ ಅವರೇ?
0: ಕಲಿಯುವ ಅಂಬಲವಿರುವ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಅವಕಾಶ ಇದೆ. PUC ಮುಗಿಸಿರುವವರಂತರೂ UG ಕೋರ್ಸ್ಗಳು ಮಾಡ್ಬೋದು. ಇಲ್ಲ, UG ಮಾಡಿಬಿಟ್ಟು ಬೇರೆ ಬೇರೆ ಕಾರಣಗಳಿಂದ ಡಿಸ್ಕಂಟಿನ್ಯೂ ಏನಾದರೂ ಎಜುಕೇಷನ್ ಮಾಡಿದರೆ ಅವರು PG ಕೋರ್ಸ್ಗಳು ಮಾಡ್ಬೋದು. ಜೊತೆಗೆ ನಮ್ಮಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಜೊತೆಗೆ ಯಾವುದಾದ್ರೂ ಉದ್ಯೋಗದಲ್ಲಿದ್ದರು ಅಂತಂದರೆ, ಸರ್ಕಾರಿ ಇರ್ಬೋದು, ಖಾಸಗಿ ನೌಕರಿ ಇರ್ಬೋದು, ತಮ್ಮ ವಿದ್ಯಾರ್ಹತೆಯನ್ನು ಹೆಚ್ಚಿಸ್ಕೊಳ್ಬೇಕು, ಇಲ್ಲ ಮುಂದೆ ನಮಗೆ ಪ್ರಮೋಷನ್ ಬೇಕು, ನಾವು ಇನ್ನೂ ಸ್ವಲ್ಪ ಕಲಿಬೇಕು ಅಂತ ಆಸಕ್ತಿ ಇರೋಂಥವರು, ಗೃಹಿಣಿಯರು ಮನೆಯಲ್ಲೇ ಇದ್ದು ಉನ್ನತ ಶಿಕ್ಷಣ ಕೂಡ ಪಡೆಯೋದಕ್ಕೆ ಅವಕಾಶ ಇದೆ. ಕಾಲೇಜುಗಳಿಗೆ ಪ್ರತಿದಿನ ಹೋಗಲು ಸಾಧ್ಯವಿಲ್ಲದ ಗ್ರಾಮೀಣ ಯುವಕ ಯುವತಿಯರಿಗೂ ಕೂಡ KSOU ಮುಕ್ತವಾದ ಹೆಬ್ಬಾಗಿಲಾಗಿದೆ.
1: ಒಳ್ಳೆಯದು ಪ್ರೊಫೆಸರ್ ಜ್ಞಾನ ಪ್ರಕಾಶ್ ಅವರ, ಇದುವರೆಗೂ ಕುಲಪತಿಯಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರಿ, ಒಳ್ಳೆಯದಾಗಲಿ, ವಂದನೆಗಳು, ನಮಸ್ಕಾರ.
0: ನಿಮಗೂ ಧನ್ಯವಾದಗಳು.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಹಾಗೂ ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ AP ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು N ಕೇಶವಮೂರ್ತಿ. ಈ ಕಾರ್ಯಕ್ರಮದ ಎರಡನೇ ಭಾಗ ಇಂದು ಸಂಜೆ 5:40. KSOU ಮುಕ್ತವಾಣಿ.
3: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ.
4: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
2: ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು
3: ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು.
4: ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು.
2: ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್,
3: ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ,
2: ಸಂಕಲನ ಎಸ್ ಲಕ್ಷ್ಮೀನಾರಾಯಣ,
3: ನಿರ್ಮಾಣ ಎನ್ ಕೇಶವಮೂರ್ತಿ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈ ಸಂದರ್ಶನದ ಮುಂದುವರೆದ ಭಾಗ ಇಂದು ಸಂಜೆ 5:40. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:31. ಸೇವಾವಾಹಿನಿ
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: R&R ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ 31 ರಾಜ್ಯಾದ್ಯಂತ ಬಿಡುಗಡೆ.
0: ಈಗ ಸೇವಾ ವಾಹಿನಿಯಲ್ಲಿ ಪ್ರಕಟಣೆಗಳು. 2026-27 ಸಾಲಿನ ಜೂನ್ 1, 2026 ಜುಲೈ 20, 2026 ಹೇಮಾವತಿ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ವಾಡಿಕೆಯಂತೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣವು ಗಣನೀಯವಾಗಿ ಕಡಿಮೆಯಾಗಿದ್ದು, ಜಲಾಶಯದಲ್ಲಿ ಪ್ರಸ್ತುತ 18.224 ಟಿಎಂಸಿ ಪ್ರಮಾಣದ ನೀರು ಮಾತ್ರ ಬಳಕೆಗೆ ಲಭ್ಯವಿರುತ್ತದೆ. ಹಾಲಿ ಪರಿಸ್ಥಿತಿಯನ್ನು ಅವಲೋಕಿಸಲಾಗಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸಲು ಸಾಧ್ಯವಿಲ್ಲದೇ ಇದ್ದು, ಈ ಸಾಲಿನಲ್ಲಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮಾತ್ರ ಸದ್ಬಳಕೆ ಮಾಡಬೇಕಾಗಿರುತ್ತದೆ. ಈ ನಿಟ್ಟಿನಲ್ಲಿ ಹೇಮಾವತಿ ಜಲಾಶಯ ವ್ಯಾಪ್ತಿಯ ಅಚ್ಚುಕಟ್ಟುದಾರರು ಹಾಗೂ ರೈತರುಗಳು ಹೇಮಾವತಿ ಜಲಾಶಯದ ನೀರನ್ನು ಅವಲಂಬಿತರಾಗಿ ಯಾವುದೇ ಬೆಳೆಗಳನ್ನು ಬೆಳೆಯದಂತೆ ಅಚ್ಚುಕಟ್ಟುದಾರರಲ್ಲಿ ಈ ಮೂಲಕ ಮನವಿ ಮಾಡಲಾಗಿದೆ. ಸೇವಾ ವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:34. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
2: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
1: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
3: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ಧದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ವಾರ್ತೆಗಳ ವಿವರ. ನೀಟ್ ಯುಜಿ ಪರೀಕ್ಷಾ ಅಕ್ರಮ ಖಂಡಿಸಿ ನಡೆದ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭಟನಾಕಾರರ ವಿರುದ್ಧ ದಾಖಲಾಗಿದ್ದ ಎಲ್ಲಾ ಕಾನೂನು ಪ್ರಕರಣಗಳನ್ನು ಹಿಂಪಡೆಯಲು ಬಿಹಾರ ಮತ್ತು ಅಸ್ಸಾಂ ಸರ್ಕಾರಗಳು ನಿರ್ಧರಿಸಿವೆ. ಜುಲೈ 26ರ ಸಂಜೆ 6 ಗಂಟೆಗಿಂತ ಮೊದಲು ದಾಖಲಾಗಿರುವ ಎಲ್ಲಾ ಎಫ್ಐಆರ್ ಕ್ರಿಮಿನಲ್ ದೂರುಗಳು ಹಾಗೂ ನೋಟಿಸ್ಗಳನ್ನು ತಕ್ಷಣವೇ ವಾಪಸ್ ಪಡೆಯಲು ಕಾನೂನು ಪ್ರಕ್ರಿಯೆ ಆರಂಭಿಸುವುದಾಗಿ ಬಿಹಾರದ ಗೃಹ ಇಲಾಖೆ ತಿಳಿಸಿದೆ. ಅಲ್ಲದೆ ಬಂಧಿತರನ್ನು ತಕ್ಷಣವೇ ಬಿಡುಗಡೆ ಮಾಡಲಾಗುವುದು ಹಾಗೂ ಈ ಗಡುವಿಗಿಂತ ಮೊದಲು ನಡೆದ ಘಟನೆಗಳಿಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಯಾವುದೇ ಕಾನೂನು ಕ್ರಮ ಜರುಗಿಸುವುದಿಲ್ಲ ಎಂದು ಭರವಸೆ ನೀಡಿದೆ. ಮತ್ತೊಂದೆಡೆ ಅಸ್ಸಾಂನ ಗೃಹ ಹಾಗೂ ರಾಜಕೀಯ ಇಲಾಖೆಯು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೈಗೊಂಡಿದ್ದ ಕಾನೂನು ಕ್ರಮಗಳನ್ನು ಹಿಂಪಡೆಯಲು ನಿರ್ಧರಿಸಿದ್ದು, ಬಂಧಿತರಾಗಿದ್ದ 13 ವ್ಯಕ್ತಿಗಳು ಸೇರಿದಂತೆ ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ರೀತಿಯ ಅಹಿತಕರ ಕ್ರಮಗಳನ್ನು ಕೈಗೊಳ್ಳದಂತೆ ಪೊಲೀಸರಿಗೆ ಸೂಚಿಸಿದೆ. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಬೀಜಿಂಗ್ನಲ್ಲಿ ಚೀನಾದ ವಿದೇಶಾಂಗ ಉಪಸಚಿವೆ ಹುವಾ ಚುನಿಂಗ್ ಅವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಸಮಗ್ರ ಪರಾಮರ್ಶೆ ನಡೆಸಿದರು. ಈ ವೇಳೆ ಭಾರತ ಹಾಗೂ ಚೀನಾ ಪರಸ್ಪರ ಸಹಭಾಗಿದಾರ ರಾಷ್ಟಗಳು ಎಂಬ ದೃಷ್ಟಿಕೋನವನ್ನು ಮುನ್ನಡೆಸುವ ಕುರಿತು ಚರ್ಚಿಸಲಾಯಿತು. ಚೀನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಾರ ಉಭಯ ನಾಯಕರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವ ಮಹತ್ವವನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ವಿಕ್ರಮ್ ಮಿಸ್ರಿ ಚೀನಾದ ಪಿಪಿಸಿಸಿ ರಾಷ್ಟೀಯ ಸಮಿತಿಯ ಉಪ ಮಹಾಕಾರ್ಯದರ್ಶಿ ಹೋಂಗ್ ಲಿಯಾಂಗ್ ಅವರೊಂದಿಗೆ ಸಭೆ ನಡೆಸಿ ರಾಜಕೀಯ ಹಾಗೂ ಸಾರ್ವಜನಿಕ ಹಂತದಲ್ಲಿ ಉಭಯ ದೇಶಗಳ ನಡುವಿನ ಬಾಂಧವ್ಯ ಮತ್ತು ಸಂಪರ್ಕವನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿ ಉತ್ತೇಜಿಸಲು ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿನ್ನೆ ನವದೆಹಲಿಯಲ್ಲಿ ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರ ಉಪಸ್ಥಿತಿಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಸಹಭಾಗಿತ್ವದಡಿ ಏರ್ ಇಂಡಿಯಾದ ದೇಶೀಯ ಹಾಗೂ ಅಂತಾರಾಷ್ಟೀಯ ಜಾಲವನ್ನು ಬಳಸಿಕೊಂಡು ಇನ್ಕ್ರೆಡಿಬಲ್ ಇಂಡಿಯಾ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸಲಾಗುವುದು. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ಗಜೇಂದ್ರ ಸಿಂಗ್ ಶೇಖಾವತ್ ಜಂಟಿ ಪ್ರವಾಸಿ ತಾಣ ಪ್ರಚಾರ, ಸ್ಟಾಪ್ ಓವರ್ ಪ್ರವಾಸೋದ್ಯಮ ಉತ್ತೇಜನ ಹಾಗೂ ವಿಸಿಟ್ ಇಂಡಿಯಾ ಪಾಸ್ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. 2032ರ ವೇಳೆಗೆ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಭಾರತ 5% ಪಾಲು ಹೊಂದುವ ಗುರಿ ಹೊಂದಿದ್ದು, ಇದಕ್ಕಾಗಿ ಆಟಿಕೆ ಕ್ಷೇತ್ರಕ್ಕೆ ಬೆಂಬಲ ನೀಡುವ ಕಾರ್ಯಪಡೆಯನ್ನು ಕೇಂದ್ರ ಸರ್ಕಾರ ರಚಿಸಿದೆ. ನವದೆಹಲಿಯಲ್ಲಿ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಆಯೋಜಿಸಿದ್ದ ಆಟಿಕೆ ಕ್ಷೇತ್ರದ ಸಮಾಲೋಚನಾ ಸಭೆಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಈ ಘೋಷಣೆ ಮಾಡಿದ್ದಾರೆ. ಆಟಿಕೆ ಉದ್ಯಮವನ್ನು ಜಾಗತಿಕ ಮೌಲ್ಯ ಸರಪಳಿಯೊಂದಿಗೆ ಸಂಪರ್ಕಿಸುವುದು, ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವುದು ಹಾಗೂ ವ್ಯವಹಾರ ಸುಲಭತೆಯನ್ನು ವೃದ್ಧಿಸುವುದು ಕಾರ್ಯಪಡೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ಪವನ್ ಚಂದನ ಮತ್ತು ನಾಗಭರತ್ ಢಾಕಾ ಅವರೊಂದಿಗೆ ಸಂವಾದ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ವಿಕ್ರಮ್ 1 ರಾಕೆಟ್ನ ಯಶಸ್ಸು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಸಂಸ್ಥೆಯ ಬೆಳವಣಿಗೆಯ ಪಯಣ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ತಿಳಿದು ಸಂತಸವಾಗಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯ ಉತ್ಸಾಹ, ಮಹತ್ವಾಕಾಂಕ್ಷೆ ಮತ್ತು ಸಕಾರಾತ್ಮಕ ಮನೋಭಾವ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸ್ಕೈರೂಟ್ ಏರೋಸ್ಪೇಸ್ನ ಸಂಪೂರ್ಣ ತಂಡಕ್ಕೆ ಪ್ರಧಾನಿ ಶುಭ ಹಾರೈಸಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ್ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಲಿದೆ. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು, ಮೈತ್ರಿಕೂಟದ ಏಕತೆಯನ್ನು ಪ್ರದರ್ಶಿಸುವುದು ಇದರ ಉದ್ದೇಶವಾಗಿದೆ. ಕಳೆದ 21ರಂದು ನಡೆದ ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಗೆ ಎಲ್ಲರೂ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪಂಚಾಯತ್ ರಾಜ್ ಸಂಸ್ಥೆಗಳು ಭಾರತದ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಯ ಪಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಆತ್ಮನಿರ್ಭರ ಪಂಚಾಯತ್ ಕಾರ್ಯಕ್ರಮ ಹಾಗೂ ಸಮರ್ಥ ಪಂಚಾಯತ್ ಪೋರ್ಟಲ್ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಆರ್ಥಿಕವಾಗಿ ಸಬಲ, ತಂತ್ರಜ್ಞಾನ ಆಧಾರಿತ ಹಾಗೂ ಸ್ವಾವಲಂಬಿ ಪಂಚಾಯತ್ಗಳನ್ನು ನಿರ್ಮಿಸುವ ನಿಟ್ಟನಲ್ಲಿ ಈ ಉಪಕ್ರಮಗಳು ಮಹತ್ವದ ಹೆಜ್ಜೆಯಾಗಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಡಿಜಿಟಲ್ ಸಾಧನಗಳು ಮತ್ತು ಸುಸ್ಥಿರ ಆದಾಯ ಮೂಲಗಳ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸುವುದರಿಂದ ತಳಮಟ್ಟದ ಆಡಳಿತ ಸುಧಾರಣೆಯಾಗಲಿದ್ದು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ವೇಗ ದೊರೆಯಲಿದೆ ಎಂದು ಅವರು ತಿಳಿಸಿದರು. ಆತ್ಮನಿರ್ಭರ್ ಪಂಚಾಯತ್ ಕಾರ್ಯಕ್ರಮದ ಮೂಲಕ ಪಂಚಾಯತ್ಗಳು ಸ್ಥಳೀಯ ಸಂಪನ್ಮೂಲ ಹಾಗೂ ಅವಕಾಶಗಳನ್ನು ಗುರುತಿಸಿ ಅವುಗಳನ್ನು ಸುಸ್ಥಿರ ಆದಾಯ ತರುವ ಯೋಜನೆಗಳಾಗಿ ರೂಪಿಸಬಹುದಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ನೌಕೆ ಎಂಬಿ ಒಮೋರ್ಫಿ ಮೇಲೆ ನಡೆದ ದಾಳಿಯಲ್ಲಿ ಭಾರತೀಯ ಪ್ರಜೆಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಭಾರತಕ್ಕೆ ಉಕ್ರೇನ್ ರಾಯಭಾರಿ ಡಾ ಅಲೆಕ್ಸಾಂಡರ್ ಪೊಲಿಶ್ಚುಕ್ ಅವರಿಗೆ ವಿದೇಶಾಂಗ ಸಚಿವಾಲಯ ನಿನ್ನೆ ಸಮನ್ಸ್ ಜಾರಿಗೊಳಿಸಿದೆ. ಈ ಘಟನೆ ಕುರಿತು ತೀವ್ರ ಕಳವಳ ವ್ಯಕ್ತಪಡಿಸಿರುವ ವಿದೇಶಾಂಗ ಸಚಿವಾಲಯ ವಾಣಿಜ್ಯ ನೌಕೆಗಳ ಮೇಲಿನ ದಾಳಿಯನ್ನು ತೀವ್ರವಾಗಿ ಖಂಡಿಸಿದೆ. ಇಂತಹ ಕೃತ್ಯಗಳು ಕಡಲ ಸಂಚಾರದ ಸುರಕ್ಷತೆ, ಮುಕ್ತ ನೌಕಾಯಾನ ಹಾಗೂ ಅಂತಾರಾಷ್ಟೀಯ ವ್ಯಾಪಾರದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ಆಕ್ಷೇಪಿಸಿದೆ. ನಾವಿಕರ ಪ್ರಾಣಕ್ಕೆ ಅಪಾಯ ತಂದೊಡ್ಡುವ ಇಂತಹ ದಾಳಿಗಳು ಸಂಪೂರ್ಣವಾಗಿ ಸ್ವೀಕಾರ್ಹವಲ್ಲ ಮತ್ತು ಇವುಗಳನ್ನು ಕೂಡಲೇ ತಡೆಯಬೇಕು ಎಂದು ಉಕ್ರೇನ್ ಸರ್ಕಾರಕ್ಕೆ ತಿಳಿಸುವಂತೆ ರಾಯಭಾರಿಗೆ ಸ್ಪಷ್ಟಪಡಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಶ್ವೇತಭವನದಲ್ಲಿ ನಡೆಯಲಿರುವ ಮಾತುಕತೆಗಾಗಿ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಇಂದು ವಾಷಿಂಗ್ಟನ್ಗೆ ಆಗಮಿಸಿದ್ದಾರೆ. ಟ್ರಂಪ್ ಎರಡನೇ ಅವಧಿಗೆ ಅಧಿಕಾರಕ್ಕೆ ಬಂದ ಬಳಿಕ ಉಭಯ ನಾಯಕರ ನಡುವಿನ 8ನೇ ಭೇಟಿ ಇದಾಗಿದೆ. ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನೆತನ್ಯಾಹು, ಯಾವುದೇ ಅಂತಾರಾಷ್ಟೀಯ ನಾಯಕರಿಗಿಂತ ಹೆಚ್ಚು ಬಾರಿ ತಾವು ಅಧ್ಯಕ್ಷ ಟ್ರಂಪ್ ಅವರನ್ನು ಭೇಟಿಯಾಗಿರುವುದಾಗಿ ತಿಳಿಸಿದ್ದಾರೆ. ಉಭಯ ನಾಯಕರು ಇರಾನ್ ಸೇರಿದಂತೆ ವಿವಿಧ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಭದ್ರತೆಯನ್ನು ಬಲಪಡಿಸುವುದು ಹಾಗೂ ಶಾಂತಿಯ ವಲಯವನ್ನು ವಿಸ್ತರಿಸುವುದು ಈ ಭೇಟಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಮುಂದಿನ ತಿಂಗಳ 25ರ ರಾತ್ರಿಯಿಂದ ಭಾರತದಲ್ಲಿ ಇನ್ಸ್ಟಾಗ್ರಾಮ್ ನಿಷೇಧಿಸಲಾಗುವುದು ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಈ ಕುರಿತು ಸರ್ಕಾರ ಯಾವುದೇ ಅಧಿಕೃತ ಘೋಷಣೆ ಮಾಡಿಲ್ಲ ಎಂದು ತಿಳಿಸಿದೆ. ಪರಿಶೀಲಿತ ಮಾಹಿತಿಗಾಗಿ ಸಾರ್ವಜನಿಕರು ಅಧಿಕೃತ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಮಾತ್ರ ಅವಲಂಬಿಸುವಂತೆ ಪಿಐಬಿ ಸಲಹೆ ನೀಡಿದೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶರ್ಮಿಳಾ ದಂಖರ್ ಮಹಿಳೆಯರ F57 ಶಾರ್ಟ್ಪುಟ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ದೇಶಕ್ಕೆ ಎರಡನೇ ಚಿನ್ನ ತಂದುಕೊಟ್ಟಿದ್ದಾರೆ. 9.81 ಮೀಟರ್ ದೂರ ಎಸೆತದೊಂದಿಗೆ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದ ಪ್ಯಾರಾ ಅಥ್ಲೆಟಿಕ್ಸ್ನಲ್ಲಿ ಚಿನ್ನದ ಪದಕ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೇ ಸ್ಪರ್ಧೆಯಲ್ಲಿ ಶಿಲ್ಪಾ ಕೆ ಶೈಲಾ ಅವರಿಗೆ ಕಂಚಿನ ಪದಕ ಲಭಿಸಿದೆ. 5ನೇ ದಿನದ ಅಂತ್ಯಕ್ಕೆ ಭಾರತ 2 ಚಿನ್ನ, 5 ಬೆಳ್ಳಿ ಹಾಗೂ 3 ಕಂಚಿನ ಪದಕ ಸೇರಿದಂತೆ ಒಟ್ಟು 10 ಪದಕಗಳನ್ನು ಗೆದ್ದಿದೆ. ಭಾರ ಎತ್ತುವ ಸ್ಪರ್ಧೆಯ ಪುರುಷರ 79 ಕೆಜಿ ವಿಭಾಗದಲ್ಲಿ ವಲ್ಲೂರಿ ಅಜಯ ಬಾಬು 330 ಕೆಜಿ ಭಾರ ಎತ್ತಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸ್ನಾಚ್ ವಿಭಾಗದಲ್ಲಿ 149 ಕೆಜಿ ಹಾಗೂ ಕ್ಲೀನ್ ಆ್ಯಂಡ್ ಜರ್ಕ್ನಲ್ಲಿ 181 ಕೆಜಿ ಭಾರ ಎತ್ತಿದ ಅವರು ಒಟ್ಟು 331 ಕೆಜಿ ಭಾರ ಎತ್ತಿದ ಮಲೇಷ್ಯಾದ ಎರಿ ಹಿಡಾಯತ್ ಮೊಹಮ್ಮದ್ ಅವರಿಗಿಂತ ಕೇವಲ 1 ಕೆಜಿ ಹಿಂದೆ ಉಳಿದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪರೀಕ್ಷಾ ಅಕ್ರಮ, ಪ್ರತಿಭಟನಾಕಾರರ ವಿರುದ್ದದ ಪ್ರಕರಣ ಹಿಂಪಡೆಯಲು ಬಿಹಾರ್ ಅಸ್ಸಾಂ ರಾಜ್ಯ ಸರ್ಕಾರಗಳ ನಿರ್ಧಾರ. ಬೀಜಿಂಗ್ನಲ್ಲಿ ಭಾರತ ಚೀನಾ ದ್ವಿಪಕ್ಷೀಯ ಸಭೆ, ಸೌಹಾರ್ದತೆ ಗಡಿ ಶಾಂತಿಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಒತ್ತು. ಭಾರತವನ್ನು ಜಾಗತಿಕ ಪ್ರವಾಸೋದ್ಯಮದ ಆದ್ಯತೆಯ ತಾಣವಾಗಿಸಲು ಪ್ರವಾಸೋದ್ಯಮ ಸಚಿವಾಲಯ, ಏರ್ ಇಂಡಿಯಾ ಸಂಸ್ಥೆ ಪರಸ್ಪರ ಒಪ್ಪಂದ. ಕಾಮನ್ವೆಲ್ತ್ ಕ್ರೀಡಾಕೂಟ, 5ನೇ ದಿನದ ಅಂತ್ಯಕ್ಕೆ ಭಾರತಕ್ಕೆ 2 ಚಿನ್ನ ಸೇರಿದಂತೆ ಒಟ್ಟು 10 ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಆಕಾಶವಾಣಿ ಮೈಸೂರು FM 100.6. ಸಮಯ 7:45 ಮೂವತ್ತು ಸೆಕೆಂಡುಗಳು. ಚಿತ್ರಗೀತೆ

0: ವಾರ್ತೆಗಳ ಕಾರ್ಯಕ್ರಮ
1: R&R ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ ವಿಜಯ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗ್ಡೆ ಅಭಿನಯದ ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ ಜುಲೈ 31ರಂದು ರಾಜ್ಯಾದ್ಯಂತ ಬಿಡುಗಡೆ.
0: ಕಾರ್ಯಕ್ರಮದ ಆರಂಭದಲ್ಲಿ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ಅಳವಡಿಸಲಾಗಿರುವ ಅಕ್ಕ ಮಹಾದೇವಿ ಅವರ ವಚನ. ಹಾಡಿದ್ದಾರೆ ಪಿ ಸುಶೀಲ. ಸಂಗೀತ ಸಂಯೋಜನೆ ಟಿಜಿ ಲಿಂಗಪ್ಪ ಅವರದು.

0: బాల్, కజ్జి హుళకడ్డి సాయి బాల్, గుళ్ళే గజకర్ణ సాయి బాల్, కెసరు హుణ్ణ
1: సాయి బాల్.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಇನ್ನು ಮುಂದೆ ಎಸ್ ಜಾನಕಿ ಅವರು ಹಾಡಿರುವ ಪುರಂದರದಾಸರ ರಚನೆ. ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಇದೆ. ಚಿತ್ರ ಮಾಲತಿ ಮಾಧವ.

0: 5 1 2 5 8 2.
1: Yes.
2: FM 100.6 ಆಕಾಶವಾಣಿ ಮೈಸೂರು.
3: ಸರ್, ಒಂದು ಹಾಡು ಬೇಕಿತ್ತು.
4: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
2: ಕರೆಗೊಂದು ಗೀತೆ,
5: ಕರೆಗೊಂದು ಗೀತೆ.
0: ನಿಮ್ಮ ಅಪೇಕ್ಷೆಯ ಗೀತೆಗಳು
6: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
7: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
8: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
6: 2512582
0: ಅಥವಾ 2515089.
2: ಎಸ್ಟಿಡಿ ಕೋಡ್ 0821.
9: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
6: ಕೇಳಿ
2: ಆನಂದಿಸಿ.
10: ಕಾರ್ಯಕ್ರಮದ ಕಡೆಯ ಗೀತೆ ಮಾವನ ಮಗಳು ಚಿತ್ರದ್ದು. ಹಾಡಿದ್ದಾರೆ ಎಸ್ ಜಾನಕಿ. ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಟಿ ಚಲಪತಿರಾವ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇನ್ನಷ್ಟು ಚಿತ್ರಗೀತೆಗಳು ಈ ಬೆಳಿಗ್ಗೆ 8:30 ಕರೆಗೊಂದು ಗೀತೆ. ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ.
1: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
2: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
3: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
0: ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎನ್ ಗಿರೀಶ್ ಮತ್ತು ಎಂಎಸ್ ಪುಟ್ಟರಾಜು ಅವರ ಯುಗಳ ನಾಗಸ್ವರ ವಾದನವಿದೆ. ಡೋಲು ಸಹಕಾರ ಎಂವಿ ಅಜಯ್ ಕುಮಾರ್. ಆಕಾಶವಾಣಿ ಮೈಸೂರು FM 100.6. ಸಮಯ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.
4: एक जमाने में हुकुम सिंह को घर वाले कुड़कुड़दास बुलाते थे, क्योंकि लाइट पंखे चालू देखते ही वो सब पर चिल्लाने लगते थे,
5: अरे रमुआ ये पंखा क्यों खुला छोड़ा, बिजली का बिल क्या तेरा बापू भरेगा।
4: पर आज उन्हें सब प्यारे लाल बुलाते हैं, क्योंकि जब से उन्होंने सोलर पैनल लगवाया है तब से मीटर की सुई भी चैन से सोती है। और हुकुम सिंह भी, पीएम सूर्य घर मुफ्त बिजली योजना आज ही रजिस्टर करें PM सूर्य घर.gov.in पर।
6: हर घर सूर्य घर।
7: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखिए, समाधान आपके पास है। टेलीमानस के निशुल्क नंबर 14416 पर कॉल करें। कहीं से भी कभी भी 24 घंटे यह सुविधा उपलब्ध है। यहाँ आपकी बात सुनी जाती है, समझी जाती है और आपको सही दिशा दी जाती है। आप अकेले नहीं है, मदद बस एक कॉल दूर है।
8: नमस्कार, आकाशवाणी से समाचार प्रभात के साथ मैं प्रियंका अरोड़ा।

0: ಗೀತೆಯನ್ನು ಕೇಳಿದ್ರೆ ನಾವದನ್ನು ಪ್ರಸಾರ ಮಾಡ್ತೀವಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821.
1: ಹಲೋ, ಇಸ್ ಇಟ್ 251-258?
2: ಯೆಸ್,
3: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
4: ಸರ್, ಒಂದು ಹಾಡು ಬೇಕಿತ್ತು.
5: ಕೇಳು, ಕೊಡುವೆ ನಿನಗೆ ನಾನೀಗ.
3: ಕರೆಗೊಂದು ಗೀತೆ,
6: ಕರೆಗೊಂದು ಗೀತೆ.
1: ನಿಮ್ಮ ಅಪೇಕ್ಷೆಯ ಗೀತೆಗಳು
7: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
8: ಹೃದಯ ತುಂಬಿ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
9: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
1: ಕರೆ ಮಾಡಿ
7: 251-2582
1: ಅಥವಾ 251-5089.
3: ಎಸ್ಟಿಡಿ ಕೋಡ್ 0821.
10: ಹಲೋ, ಮೋಹನ್ ಸ್ಪೀಕಿಂಗ್.
1: ನಿಮ್ಮ ಮೆಚ್ಚಿನ ಗೀತೆ
7: ಕೇಳಿ
3: ಆನಂದಿಸಿ.
0: ಕರೆಗೊಂದು ಗೀತೆ ಕಾರ್ಯಕ್ರಮದ ಮೊದಲ ಕರೆ. ಹಲೋ ಆಕಾಶವಾಣಿ.
11: ಮೇಡಮ್ ನಮಸ್ತೆ. ಮೇಡಮ್
0: ನಮಸ್ತೆ, ಯಾರು ಮಾತಾಡ್ತಿರೋದು?
11: ನಾನು ಮಹಾದೇವ ಅಂದ್ಬಿಟ್ಬಂಡು ನಂಜನಗೂಡು ತಾಲೂಕು ಹೆಗ್ಗಡಳ್ಳಿ ಗ್ರಾಮದಿಂದ.
0: ಹ್ಮ್, ಯಾವ ಹಾಡು ಬೇಕಿತ್ತು ಸರ್ ನಿಮ್ಗೆ?
11: ನಮ್ಗೆ ಅರುಣ ರಾಗದಿಂದ ನಾನೊಂದು ತೀರ ನೀನೊಂದು ತೀರ ಒಂದು ಸಾಂಗ್ ಬೇಕಾಗಿತ್ತು ಮೇಡಮ್. ಎಲ್ಲಾ ಕಾರ್ಯಕ್ರಮ ವಿಭಿನ್ನವಾಗಿ ಮೂಡ್ ಬರ್ತಾ ಇದೆ ಮೇಡಮ್. ಬೆಳಗ್ಗೆ ಗೀತರಾದ ತುಂಬಾ ಚೆನ್ನಾಗಿತ್ತು. ಪ್ರಸರಣ ಒಳ್ಳೊಳ್ಳೆ ಗೀತೆಗಳೆಲ್ಲ ಪ್ರಸಾರ ಮಾಡಿದ್ರಿ. ಚಿಂತನ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮ
0: ಎಲ್ಲಾ ಕಾರ್ಯಕ್ರಮ ಕೇಳ್ತೀರಾ ಮೈಸೂರು ಆಕಾಶವಾಣಿಯಿಂದ ಪ್ರಸಾರ ಆಗೋದು?
11: ಎಲ್ಲಾ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ. ಕರೆಗೊಂದು ಗೀತೆ ಶುರುವಾಗಿಂದ ಟ್ರೈ ಮಾಡ್ತೀವಿ. ಇವತ್ತೇ ಫಸ್ಟ್ ಸಿಕ್ಕಿರೋದು ಮೇಡಮ್ ನನಗೆ.
0: ಹೌದಾ? ಸರಿ ಸರಿ.
11: ನಾವು ದೃಷ್ಟಿ ದೋಷ ವ್ಯಕ್ತಿ ಮೇಡಮ್. ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮೈಸೂರು ಆಕಾಶವಾಣಿ ತುಂಬಾ ಇಷ್ಟ ಮೇಡಮ್ ನಂಗೆ.
0: ಓ ಸರಿ ಸರಿ.
11: ತೋರಣ ವರ್ಣ ಯಾಕೆ ಮೇಡಮ್ ಬರ್ತಾ ಇದ್ವಲ್ಲ ಇವಾಗ?
0: ಯಾವ್ದು
11: ತೋರಣ ವರ್ಣ? ಹಟ್ಟೆ ಹರಟೆ ಬರ್ತಿತ್ತಲ್ಲ,
0: ಹಟ್ಟೆ ಹರಟೆ ಬರ್ತಾ ಇದೆ. ಅಂದ್ರೆ ಒಂದು ಭಾನುವಾರ ಕೃಷಿ ಮಾರಾಟ ರಂಗ ಬಂದ್ರೆ ಒಂದು ಭಾನುವಾರ ಹಟ್ಟಿ ಹರಟೆ ಬರುತ್ತೆ. ಈಗ ಈಗ 2 ಬರುತ್ತೆ, ಕೇಳಿಸ್ಕೊಳ್ಳಿ. ಆಗ್ಲಿ, ಆಯ್ತು, ಆಗ್ಲಿ ಆಗ್ಲಿ ಮಹಾದೇವ್ ಅವ್ರೆ. ಈಗ ನಿಮ್ ಇಷ್ಟವಾದ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ. ಅರುಣರಾಗ ಚಿತ್ರದ ಗೀತೆ, ಹಾಡಿದ್ದಾರೆ ಕೆಜೆ ಯೇಸುದಾಸ್ ಮತ್ತು ಚಿತ್ರ. ದೊಡ್ಡರಂಗೇಗೌಡ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಹಿಳೆಯರಲ್ಲಿ ಕ್ಯಾನ್ಸರ್ ಜಾಗೃತಿ, ಈ ಕುರಿತು ಮಾತನಾಡುತ್ತಾರೆ ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮೇಘಲಾ ಶ್ವೇತಾದ್ರಿ. ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆಗಳು ವಿಜಯನಗರ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಹಲೋ ಆಕಾಶವಾಣಿ.
3: ಹಲೋ ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಿರೋದು?
3: ಮೇಡಮ್, ಅದೇ ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ ಮೇಡಮ್.
2: ಸುರೇಶ್ ಬೆಣ್ಣಿ ಅವರೇ, ಯಾವ ಹಾಡು ಬೇಕಿತ್ತು ನಿಮಗೆ?
3: ಬಾಳು ಬೆಳಗಿತ್ತು ಮೇಡಮ್ ಫಿಲಮ್, ಅದರಲ್ಲಿ ಕಮಲದ ಹೂವಿಂದ ಅಂತ ಪಿ ಪಿ ಶ್ರೀನಿವಾಸ್ ಅವರು ಹಾಡಿರಲ್ಲ, ಆಗಿತ್ತಿರಲಿ ಮೇಡಮ್.
2: ಚಿತ್ರ ನೋಡಿದ್ದೀರಾ?
3: ಹಾ ನೋಡೇ ಮೇಡಮ್, ಚಿಕ್ಕನಿದ್ದಾಗ ಬಹಳ ಸರಿ ನೋಡೇನಿ ಫಿಲಮ್.
2: ಅವಾಗೆಲ್ಲ ಥಿಯೇಟರ್ಗೆ ಹೋಗಿ ನೋಡ್ತಾ ಇದ್ರಾ?
3: ಹೌದು ಹೌದು ಮೇಡಮ್. ಅರೇ
2: ಹಾ, ಇವಾಗ ಟಿವಿನಲ್ಲಿ ನೋಡ್ತೀರಾ?
3: ಟಿವಿಯಲ್ಲಿ ಕಡಿಮೆ ಮೇಡಮ್, ನೋಡೋದು ಆದಷ್ಟು ಹಳೆ ಫಿಲಮ್ ಬಂದ್ರೆ ನೋಡ್ತಿರ್ತೇವೆ.
2: ಹೇಳಿ ಹೇಳಿ, ಏನೋ ಅಂದ್ರಿ?
3: ಹಳೆ ಫಿಲಮ್ ಇಷ್ಟ ಮೇಡಮ್, ನಮಗೆ ಹಳೆ ಫಿಲಮ್ ಏನರ ಬಂದ್ರೆ ನೋಡ್ತೇವೆ.
2: ಅಂದ್ರೆ ನಿಮ್ಗೆ ಹೊಸ ಚಿತ್ರಗಳಿಗಿಂತ ಹಳೆ ಚಿತ್ರ ಅಂದ್ರೆ ಇಷ್ಟ?
3: ಹೌದು ಮೇಡಮ್.
2: ಆಯ್ತು ಸುರೇಶ್ ಬೆಣ್ಣಿ ಅವರೇ, ಈಗ ನೀವು ಮೆಚ್ಚುಗೆ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ.
3: ನಮಸ್ತೆ ಮೇಡಮ್.
2: ಬಾಳು ಬೆಳಗಿತು ಚಿತ್ರದ ಗೀತೆ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇರುವ ಈ ಗೀತೆಯ ರಚನೆಕಾರರು ಚಿ ಉದಯ ಶಂಕರ್.

0: ಎನ್ಆರ್ ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗ್ಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ ಜುಲೈ 31ರಂದು ರಾಜ್ಯಾದ್ಯಂತ ಬಿಡುಗಡೆ.
1: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಪ್ರಸಾರವಾಗಲಿದೆ ನಾಟಕ ಬಾರಯ್ಯ ಮುದ್ದು ಕೃಷ್ಣ.
2: ಅಪ್ಪ, ಅಮ್ಮ, ಅತ್ತೆ, ಮಾವ, ಸೂರಿ ಎಲ್ಲರೂ ಇದರ್ ಕಣೋ. ಒಟ್ಟಿಗೆ ನೀವೆಲ್ಲ ನಮ್ಮನ್ನ ಕ್ಷಮಿಸಿ ಮನೆ ಕರೆದ್ರಲ್ಲ, ನಿಜವಾಗ್ಲೂ ನಾವು ಧನ್ಯರು. ನಾವು ನಿಮ್ಮನ್ನ ಒಪ್ಸೆ ಮದ್ವೆ ಆಗ್ಬೇಕಿತ್ತು. ಎಷ್ಟು ಸಲ ಈ ಯೋಚನೆ ಬಂದಿದೆ ಗೊತ್ತಾ?
1: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ನಾಟಕ ಬಾರಯ್ಯ ಮುದ್ದು ಕೃಷ್ಣ.
3: ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ಕಾಂಗರು ಕೇರ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಐಯುಐ ಹಾಗೂ ಐವಿಎಫ್ ಲಕ್ಷಣಗಳು ಮತ್ತು ಚಿಕಿತ್ಸಾ ವಿಧಾನ. ಭಾಗವಹಿಸುತ್ತಾರೆ ಡಾಕ್ಟರ್ ದೀಪ್ತಿ. ಪ್ರಸ್ತುತಿ ಚಿನ್ಮಯಿ ಕೆಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾಂಗರು ಕೇರ್ ಆಸ್ಪತ್ರೆ ಮೈಸೂರು. ಸಂಜೆ 6:10 ಸಾಧಕರ ಸೋಪಾನ, ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಈಗ ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
4: ಲೋಕೇಶ್ವರಿ ಮೇಡಮ್ ಅವರಿಗೆ ಖ್ಯಾತನಾಳಿ ಸಂಸ್ಕಾರ ಮಾಡುವ ಧನ್ಯವಾದಗಳು ಮೇಡಮ್ ಅವರ.
3: ನಮಸ್ತೆ ಸರ್, ಯಾವ ಹಾಡು ಬೇಕಿತ್ತು ನಿಮ್ಗೆ?
4: ಮಾನಸ ಸರೋವರ ಚಿತ್ರದಲ್ಲಿ ನೀನೇ ಸಾಕಿದ ಗಿಳಿ ಹದ್ದಾಗಿ ಚಿತ್ತಲ್ಲೋ ಅನ್ನೋ ಹಾಡು ಬೇಕಾಗಿತ್ತು.
3: ನೋಡಿದಿರಾ ಚಿತ್ರನ ಸೋಮಶೇಖರ್ ಅವರೇ?
4: ನೋಡಿದ್ದೀನಿ. ಒಬ್ಬ ಮಾನಸಿಕ ರೋಗಿನ ಸರ್ ಮಾಡಕ್ ಹೋಗಿ ಅವಳಿಗೆ ಪ್ರೀತಿ ಹೆಚ್ಚಾಗಿ ಅವನಿಗೂ ಹುಚ್ಚಿಟ್ಕೊಳ್ಳೋದಂತ ಸಂದರ್ಭ ನೋಡಕ್ ಆಗಲಿಲ್ಲ. ಅಂತ ಒಂದು ಸಂದರ್ಭ ಅವ ಆ ಚಿತ್ರದಲ್ಲಿ ಅವನಿಗೆ ಪ್ರಣಯ ರಾಜ ಅಂತ ಹೆಸರು ತಗೊಂಡ.
3: ಶ್ರೀನಾಥ್ ಅವರು,
4: ಶ್ರೀನಾಥ್ ಅವರು ಪ್ರಣಯ ರಾಜ ಅಂತ ಟೈಟಲ್ ತಗೊಂಡು ಇವಾಗ ಬಹಳ ನಮ್ಕಾದಲ್ಲಿ ಅವರು ಒಳ್ಳೆ ಕೀರ್ತಿ ಮಾಡಿದಂತವರು ಮೇಡಮ್.
3: ಹೌದು ಹೌದು. ಮತ್ತೆ ಪದ್ಮಾವಾಸಂತಿ ಅವ್ರಿಗೂ ಕೂಡ ಒಂದು ದೊಡ್ಡ ಚಿತ್ರ ಇದು. ಹೌದು. ಆಗ್ಲಿ ಸೋಮಶೇಖರ್ ಅವರೇ, ಈಗ ನೀವು ಮೆಚ್ಚಿರೋ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ. ಮಾನಸ ಸರೋವರ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆಯನ್ನು ಬರೆದಿದ್ದಾರೆ ವಿಜಯ ನಾರಸಿಂಹ. ಸಂಗೀತ ವಿಜಯ ಭಾಸ್ಕರ್ ಅವರದು.

0: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್,

0: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ಪ್ರತಿ ಮಂಗಳವಾರ ಸಂಜೆ 6:50 ಪ್ರಸಾರವಾಗಲಿದೆ
0: ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ
1: ನಾವು ನಮ್ಮೂರು

0: ಇಂದು ಸಂಜೆ 6:50 ಕೃಷಿರಂಗದಲ್ಲಿ ನಾವು ನಮ್ಮೂರು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿಯಲ್ಲಿ ಕೆರೆಕಟ್ಟೆಗಳ ಸಂರಕ್ಷಣೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾ ಎಂಪಿ ವರ್ಷ ಹಾಗೂ ಮಂಡ್ಯದ ಜನರಕ್ಷಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಮೇಡಮ್, ನಾನು ವಿಜಯ್ ಕೌಶಿಕ್ ಅಂತ.
0: ನಮಸ್ತೆ ಸರ್, ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ನನಗೆ ಬದುಕುವ ದಾರಿ ಚಿತ್ರದಲ್ಲಿ ಮೇಡಮ್ ಜಾನಕ ಮುಳ್ಳವರ ನೆನಪಿಗೆ ಅವತ್ತೇ ಹೇಳಿದ್ರು ನಾನು ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅಂತ. ಈಗ ಅವ್ರಿಗೆ ಅವರು ಇಲ್ಲಿ ಶರೀರ ಇಲ್ಲದೆ ಇರಬಹುದು, ಆ ಶರೀರ ನಮಗ್ ಬಿಟ್ಟು ಬಿಟ್ಟು ಹೋಗಿದ್ದಾರೆ
0: ಖಂಡಿತ.
1: ಅಂತಾಮಗ್ರೂ ಆ ಗೀತೆಯನ್ನ ಮತ್ತೆ ಮತ್ತೆ ಕೇಳ್ಬೇಕು ಅಂತ ತುಂಬಾ ಆಸೆ ಆಗುತ್ತೆ ಮೇಡಮ್. ಅದು ಹುಣಸೂರು ಅವರ ಹತ್ರ ಒಂದು ರಚನೆ ಅದು. ಇಲ್ಲೂ ಇರುವೆ ಅಲ್ಲೂ ಇರುವೆ ಎಲ್ಲ ಕಡಿಮ ತುಂಬಿರುವೆ ತುಂಬಿರುವೆ. ಇದು ಮೇಡಮ್ ಹಾಡು.
0: ಆಗ್ಲಿ, ಬಹಳ ಒಳ್ಳೆಯ ಒಂದು ಗೀತೆಯನ್ನ ಕೇಳಿದಿರಿ ವಿಜಯ್ ಕೌಶಿಕ್ ಅವರೇ.
1: ಈಗ ನೀವು ಮೆಚ್ಚಿನ
0: ಹೌದು ಹೌದು ನಿಜವಾಗ್ಲು
1: ದಶಕದ್ದು
0: ಹೌದು 66 ರಿಲೀಸ್ ಆಗಿರುವಂತಹ ಚಿತ್ರ
1: ಕಲ್ಯಾಣ್ ಕುಮಾರ್ ಜಯಲಲಿತಾ ಅವ್ರದ್ದು ಚಿತ್ರ ಅದು. ಬಹಳ ಇಷ್ಟವಾದಂತ ಒಂದು ಗೀತೆ ಅದು. ಅದು ಪ್ರಿಬಿಷನ್ ಸಾಡ್ರದ್ದು ಇದೆ. ಆದ್ರೆ ಈಗ ಸದ್ಯಕ್ಕೆ ನಾವು ಜಾನಕಮ್ಮ ಕೇಳ್ಬೇಕು, ಜಾನಕಮ್ಮ ಶಾರೀರ ಅಂತ ಕೇಳ್ಬೇಕು.
0: ಆಗ್ಲಿ, ಖಂಡಿತ ನೀವು ಮೆಚ್ಚಿರುವಂತಹ ಗೀತೆಯನ್ನ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ,
1: ಧನ್ಯವಾದಗಳು.
0: ಬದುಕುವ ದಾರಿ ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ. ಹುಣಸೂರು ಕೃಷ್ಣಮೂರ್ತಿ ಅವರ ಗೀತೆಗೆ ಟಿ ಚಲಪತಿರಾವ್ ಅವರ ಸಂಗೀತವಿದೆ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಮಕ್ಕಳ ದಿನಾಚರಣೆ 2026 ಪ್ರಯುಕ್ತ ಮಕ್ಕಳು ತಮ್ಮ ಪ್ರಾಣದ ಹಂಗನ್ನು ತೊರೆದು ಹಾಗೂ ಸಮಯ ಪ್ರಜ್ಞೆಯಿಂದ ಇತರರ ಪ್ರಾಣದ ರಕ್ಷಣೆಗಾಗಿ ಧೈರ್ಯ ಸಾಹಸ ಪ್ರದರ್ಶಿಸಿದ 6-18 ವರ್ಷದೊಳಗಿನ ಬಾಲಕರಿಗೆ ಹೊಯ್ಸಳ ಮತ್ತು ಬಾಲಕಿಯರಿಗೆ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಪ್ರಕರಣವು ಆಗಸ್ಟ್ 1, 2025 ಜುಲೈ 31, 2026 ಒಳಗೆ ನಡೆದಿರಬೇಕು. ಪ್ರಶಸ್ತಿಗೆ ಆಯ್ಕೆಯಾದ ಮಕ್ಕಳಿಗೆ ತಲಾ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು. ಇದೇ ಸಂದರ್ಭದಲ್ಲಿ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಅತ್ಯುತ್ತಮ ಸೇವೆ ಸಲ್ಲಿಸಿರುವ ವ್ಯಕ್ತಿಗಳಿಗೆ ತಲಾ 25,000 ರೂಪಾಯಿ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಹಾಗೂ ಸಂಸ್ಥೆಗಳಿಗೆ ತಲಾ 1,00,000 ರೂಪಾಯಿ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಲಾಗುವುದು. ಮಕ್ಕಳ ದಿನಾಚರಣೆ 2026 ಸಾಲಿನ ಪ್ರಶಸ್ತಿಗಾಗಿ ನಿಗದಿಪಡಿಸಿರುವ ಅರ್ಜಿ ನಮೂನೆಗಳನ್ನು ಉಪನಿರ್ದೇಶಕರ ಕಚೇರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 1ನೇ ಮಹಡಿ, ಸ್ತ್ರೀಶಕ್ತಿ ಭವನ, ಕೃಷ್ಣದೇವರಾಯ ವೃತ್ತ, ವಿಜಯನಗರ 2ನೇ ಹಂತ, ಮೈಸೂರು ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಆಗಸ್ಟ್ 14, 2026 ಒಳಗೆ ಸಲ್ಲಿಸತಕ್ಕದ್ದು. ಅರ್ಜಿಗಳನ್ನು ಕನ್ನಡ ಭಾಷೆಯಲ್ಲಿಯೇ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮೈಸೂರು ಇವರ ದೂರವಾಣಿ ಸಂಖ್ಯೆ 0821-2495-432. ಪ್ರಕಟಣೆ ಕೇಳಿದಿರಿ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.

0: 6.6ರಲ್ಲಿ ಕರೆಗೊಂದು ಗೀತೆ. ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಸಮಯವಾಗಿದೆ 9:02. ಮುಂದಿನ ಕರೆ. ಹಲೋ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಿರೋದು?
1: ಗಂಗಾವತಿ ತಾಲೂಕು ಗಂಗಪ್ಪ ಬಡಿಗೇರ್ ಅಂತ.
0: ಗಂಗಪ್ಪ ಬಡಿಗೇರ್? ಗಂಗಪ್ಪ ಅವರ ಯಾವ ಹಾಡ್ಬೇಕಿತ್ತು ನಿಮ್ಗೆ?
1: ನಮಗೆ ಒಂದು ಹೆಣ್ಣಿನ ಕಥೆ ಮೇಡಮ್ ಚಿತ್ರ, ಅದರಲ್ಲಿ ಸಾಗರಕ್ಕೆ ಚಂದಿರತಂತ ಅಂತ ಒಂದು ಹಾಡಿದೆ ನೋಡ್ರಿ ಮೇಡಮ್, ಹಾಡ ಪ್ರೆಸರ್ ಮೇಡಮ್.
0: ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಎಲ್ಲ ಕೇಳ್ತೀರಾ?
1: ಖಂಡಿತ ಕೇಳ್ತೀವಿ ಮೇಡಮ್, ನಾವು ಟ್ರೈಲರ್ ಇದೀವಲ್ಲ ರೀ, ಹಂಗಾಗಿ ನಮಗೆ ರೇಡಿಯೋನ ರೀ ನಮಗೆ.
0: ಸರಿ ಸರಿ, ಹಾಗಾಗಿ ಈಗ ನೀವು ನಿಮ್ಮ ಇಷ್ಟವಾದಂತಹ ಗೀತೆಯನ್ನು ಕೇಳ್ತಾ ಇದ್ದೀರಾ, ನಾವು ಖಂಡಿತ ಪ್ರಸಾರ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಒಂದು ಹೆಣ್ಣಿನ ಕಥೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಈ ಗೀತೆಯ ರಚನೆಕಾರರು ಆರ್ ಎನ್ ಜಯಗೋಪಾಲ್, ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ, ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15 ನಿಮಿಷ

0: 102.5 FM 100.6 ಆಕಾಶವಾಣಿ ಮೈಸೂರು. ಕರೆಗೊಂದು ಗೀತೆ, ಕರೆಗೊಂದು
1: ಗೀತೆ, ನಿಮ್ಮ ಅಪೇಕ್ಷೆಯ ಗೀತೆಗಳು
2: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
3: ಹೃದಯ ತುಂಬಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
4: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ
1: ಕರೆ ಮಾಡಿ
2: 2512582
1: ಅಥವಾ 2515089
0: ಎಸ್ಟಿಡಿ ಕೋಡ್ 0821.
5: ಹಲೋ, ಮೋಹನ್ ಸ್ಪೀಕಿಂಗ್.
1: ನಿಮ್ಮ ಮೆಚ್ಚಿನ ಗೀತೆ
2: ಕೇಳಿ
0: ಆನಂದಿಸಿ.
1: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಒಂದು ಪ್ರಕಟಣೆ. ಸದಸ್ಯ ಕಾರ್ಯದರ್ಶಿಗಳು, ಹೇಮಾವತಿ ಜಲಾಶಯ ಯೋಜನೆಯ ನೀರಾವರಿ ಸಲಹಾ ಸಮಿತಿ ಇವರಿಂದ ಬಂದ ಒಂದು ಪ್ರಕಟಣೆ. 2026-27 ಸಾಲಿನ ಜೂನ್ 1 2026 ಜುಲೈ 20 2026 ಹೇಮಾವತಿ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ವಾಡಿಕೆಯಂತೆ ನಿರೀಕ್ಷಿತ ಮಟ್ಟದಲ್ಲಿ ಮಳೆಯಾಗದ ಕಾರಣ ಜಲಾಶಯಕ್ಕೆ ಹರಿದು ಬರುತ್ತಿರುವ ನೀರಿನ ಪ್ರಮಾಣವು ಗಣನೀಯವಾಗಿ ಕಡಿಮೆಯಾಗಿದ್ದು ಜಲಾಶಯದಲ್ಲಿ ಪ್ರಸ್ತುತ 18.224 ಟಿಎಂಸಿ ಪರಿಮಾಣದ ನೀರು ಮಾತ್ರ ಬಳಕೆಗೆ ಲಭ್ಯವಿರುತ್ತದೆ. ಹಾಲಿ ಪರಿಸ್ಥಿತಿಯನ್ನು ಅವಲೋಕಿಸಲಾಗಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸಲು ಸಾಧ್ಯವಿಲ್ಲದೇ ಇದ್ದು, ಈ ಸಾಲಿನಲ್ಲಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಮಾತ್ರ ಸದ್ಬಳಕೆ ಮಾಡಬೇಕಾಗಿರುತ್ತದೆ. ಈ ನಿಟ್ಟಿನಲ್ಲಿ ಹೇಮಾವತಿ ಜಲಾಶಯ ವ್ಯಾಪ್ತಿಯ ಅಚ್ಚುಕಟ್ಟುದಾರರು ಹಾಗೂ ರೈತರುಗಳು ಹೇಮಾವತಿ ಜಲಾಶಯದ ನೀರನ್ನು ಅವಲಂಬಿತರಾಗಿ ಯಾವುದೇ ಬೆಳೆಗಳನ್ನು ಬೆಳೆಯದಂತೆ ಅಚ್ಚುಕಟ್ಟುದಾರರಲ್ಲಿ ಈ ಮೂಲಕ ಮನವಿ ಮಾಡಲಾಗಿದೆ. ಪ್ರಕಟಣೆ ಕೇಳಿದಿರಿ. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
6: ನಮಸ್ಕಾರ ಮೇಡಮ್.
1: ನಮಸ್ತೆ ಸರ್, ಯಾರು ಮಾತಾಡ್ತಿರೋದು?
6: ಮಾಧವನ್ ಅಂತ, ಚೆನ್ನೈನಿಂದ.
1: ಹೌದಾ, ಮಾಧವನ್ ಅವರೇ, ಯಾವ ಹಾಡ್ಬೇಕಿತ್ತು?
6: ಶೃಂಗಾರ ಮಾಸ ಚಿತ್ರದ್ದು.
1: ಶೀರ್ಷಿಕೆ ಗೀತೆ. ಮತ್ತೆ
6: ಹಲೋ.
1: ಹೇಳಿ ಹೇಳಿ ಮಾಧವನ್ ಅವರೇ, ಚೆನ್ನೈಯಲ್ಲಿ ಹೇಗಿದೆ ವಾತಾವರಣ?
6: ನಿನ್ನೆ ಸ್ವಲ್ಪ ಮಳೆ ಬಿತ್ತು ಮೇಡಮ್, ಕಣ್ಣಿಗೆ.
1: ಆದ್ರೆ
6: ಗೊತ್ತಾಗ್ಲಿಲ್ಲ.
1: ನಾನು ಲೋಕೇಶ್ವರಿ.
6: ನಮಸ್ಕಾರ ಮೇಡಮ್.
1: ನಮಸ್ಕಾರ. ಅಂದ್ರೆ ಈಗ ವಾಡಿಕೆ ಮಳೆ ಆಗಿಲ್ಲ ನಿಮ್ ಕಡೆನು?
6: ವಾಡಿಕೆ ಮಳೆ ಇನ್ನು ಆಗಿಲ್ಲ, ನಿನ್ನೆ ಸ್ವಲ್ಪ ಸುಮಾರಾಗಿ ಬಿತ್ತು, ಅಂತ ಏನು ಭಾರಿ ಮಳೆ ಏನಿಲ್ಲ, ಅರ್ಧ ಗಂಟೆ ಬಿತ್ತು ಸಣ್ಣಗಾಗೋ ಹಾಗೆ.
1: ಆದ್ರೆ ಮತ್ತೆ ಈಗ ಬಿಸಿಲು ಏರಕ್ ಶುರು ಆಗತ್ತೆ.
6: ಹೌದು ಮೇಡಮ್.
1: ಆಗ್ಲಿ ಮಾಧವನ್ ಅವರೇ, ಈಗ ನೀವು ಮೆಚ್ಚಿರುವಂತಹ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ.
6: ಥ್ಯಾಂಕ್ ಯು.
1: ನಮಸ್ಕಾರ. ಶೃಂಗಾರ ಮಾಸ ಚಿತ್ರದ ಗೀತೆ, ಗಾಯಕಿ ವಾಣಿ ಜಯರಾಮ್, ಸಾಹಿತ್ಯ ದರಾಬೇಂದ್ರೆ ಅವರದು, ಸಂಗೀತ ಸಂಯೋಜನೆ ಪಂಡಿತ್ ರಾಜೀವ್ ತಾರಾನಾಥ್ ಅವರದು.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿ ಆಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಇಂದು ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:45 ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ಡಾಕ್ಟರ್ ರಮೇಶ್ ಎಂ ಸಿದ್ದನಹುಂಡಿ. 11:20 ನವನೀತ್ ಕೃಷ್ಣನ್ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ಕರೆಗೊಂದು ಗೀತೆ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು FM 100.6 ಆಲಿಸುತ್ತಿರುವಿರಿ. ಈಗ ಮುಂದಿನ ಕರೆ. ಹಲೋ ಆಕಾಶವಾಣಿ.
4: ಹಲೋ ನಮಸ್ತೆ ಮೇಡಮ್.
3: ನಮಸ್ತೆ ಸರ್, ಯಾರು ಮಾತಾಡ್ತಿರೋದು?

0: ನಾ ಮುತ್ತಣ್ಣ ಚತುರ್ಗಾರ್, ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಪಟ್ಟಣದಿಂದ ಮಾತಾಡ್ತೀವಿ ಮೇಡಮ್.
1: ಯಾವ ಹಾಡು ಬೇಕಿತ್ತು ತಮ್ಗೆ?
0: ಇವತ್ತು ನನಗಾಗಿ ರವಿಮಾಮ ಚಿತ್ರದಿಂದ ಪ್ರಿಯ ಪ್ರಿಯ ಪ್ರೀತಿಯ ಸಾಲು ಅಂತ ಒಂದು ಗೀತೆ ಇದೆ ಮೇಡಮ್, ಚೆನ್ನಾಗಿದೆ ಆ ಗೀತೆ ಪ್ರಸಾರ ಮಾಡ್ತೇನೆ.
1: ಏನ್ ಮಾಡ್ಕೊಂಡಿದ್ದೀರಿ ತಾವು?
0: ನಮ್ದು ಕಿರಣಿ ಸ್ಟೋರ್ ಇತ್ರಿ, ನಾವು ಅಂಗಡಿಯಲ್ಲಿ ನಾವು ರೇಡಿಯೋ ಆನ ಇರ್ತೀರಿ ಮೇಡಮ್, ಅದೇ ಎಷ್ಟು ನಮ್ಗೆ ರೇಡಿಯೋ ಆರಿಸೋದು ಜಾಸ್ತಿ ನಾನು ಎಲ್ಲ ರೀತಿಯಿಂದ ಕಾರ್ಯಕ್ರಮ ಕೇಳ್ತೀನಿ ಮೇಡಮ್. ಅವ್ರ
1: ಹೌದಾ, ನೀವು ನ್ಯೂಸ್ ಆನ್ ಏರ್ ಆ್ಯಪ್ ಅಲ್ಲಿ ಕೇಳ್ತೀರಾ ಅಥವಾ?
0: ಹಾ, ನ್ಯೂಸ್ ಆನ್ ಆ್ಯಪ್ ಅಲ್ಲಿ ಕೇಳ. ಮೊದಲೆಲ್ಲ ನಮ್ಗೆ ಇದು ಹೊಸಪೇಟೆ ಇದೆ ಧಾರವಾಡದ ಎಫ್ ಎಕ್ ಕೇಳ್ತಿದ್ರು ಮೇಡಮ್ ಅವಾಗೆಲ್ಲ. ನಮ್ಗೆ ಈಗ ಈ ಆ್ಯಪ್ ಬಂದಾಗಿಂದ ಭಾಳ ಅನುಕೂಲ ಆಗೈತ್ರಿ. ನಾವು ನಿಮ್ಮ ಗೀತ ಈ ವೇಳೆಗೆ ಇದು ಭಕ್ತಿಗೀತೆ ಕಾರ್ಯಕ್ರಮ ನನಗೆ ಭಾಳ ಇಷ್ಟ, ಅದೆಲ್ಲ ಹಾಡು ಕೇಳ್ತಾ ಇರ್ತೀನಿ ರೀ ಮೇಡಮ್.
1: ಗೀತಾರಾಧನಾ?
0: ಹಾ, ಗೀತಾರಾಧನಾ ಆಗಿದಂತ ನಮ್ಗೆ ಭಾಳ ಇಷ್ಟ ರೀ, ಅದ್ರ ಹಾಡು ಕೇಳ್ತಾ ಇರ್ತೀನಿ. ಈ ಕಾರ್ಯಕ್ರಮ ಒಂದು ಭಾಳ ಇಷ್ಟ ರೀ ನಮ್ಗೆ. ನಾ ಸುಮಾರು ದಿನದಿಂದ ಮಾಡಿದ್ರೆ ಏನೋ ಇವತ್ತು ಕರೆ ಮಾಡೋಣ ಅಂತ ಅಪೇಕ್ಷೆ ಆಗ್ತೀನಿ ಮೇಡಮ್. ಅದ ಮಾಡಿದೆ
1: ನೋಡಿದ್ರ. ನಿಮ್ಮ ಊರ ಹೆಸರು ಏನ್ ಹೇಳಿದ್ದು? ಭಾಗ್ಯನಗರನ?
0: ಭಾಗ್ಯನಗರ ಪಟ್ಟಣ ಮೇಡಮ್.
1: ಓ ನೋಡಿ ಎಷ್ಟು ಚೆನ್ನಾಗಿದೆ ಊರಿನ ಹೆಸರು.
0: ನಮ್ಮೂರಲ್ಲಿ ಸೀರೆ ಫೇಮಸ್ ಮೇಡಮ್.
1: ಹೌದಾ? ಎಂತ ಸೀರೆ ನೇಯ್ತೀರ? ಕಾಟನ್ ಅಥವಾ ಸಿಲ್ಕ್ ಸೀರೆಗಳ?
0: ಸಿಲ್ಕ್ ಸೀರೆ, ಕಾಟನ್ ಸೀರೆ ಎಲ್ಲ ರೀತಿಯಿಂದ ಬಹಳ ಜನ ಬಂದು ತಗೊಂಡ್ ಹೋಗ್ತಾರೆ ಮೇಡಮ್. ಇಲ್ಲೆಲ್ಲ ಅದು ಫೇಮಸ್ ನಮ್ಮೂರ.
1: ಇಳಕಲ್ ತರ ನಿಮ್ಮೂರು ಕೂಡ ಸೀರೆಗೆ ಫೇಮಸ್.
0: ಮತ್ತೆ ಇದೊಂದು ಹೆಸರು ಸೀರೆಗಳ ನಾಡು ಅಂತ ಬಂದ್ಬಿಡತ್ರಿ ಬೀರೋದು ಆ ತರ ಇದ್ರೆ.
1: ಓಹೋ, ನಮ್ಮ ಮೈಸೂರು ಮೈಸೂರು ಸಿಲ್ಕ್ ಸೀರೆಗೆ ಹೇಗೋ ಹಾಗೆ ಭಾಗ್ಯನಗರ ಕೂಡ ಸೀರೆಗೆ ಪ್ರಖ್ಯಾತಿ ಹೊಂದಿದೆ ಅಂತ ಹೇಳ್ತಾ ಇದ್ದೀರಾ.
0: ಅಂದ್ರೆ ಇಲ್ಲೇ ಹೆಚ್ಚು ಆಲ್ಮೋಸ್ಟ್ ಇಲ್ಲೇ ತಯಾರು ಮಾಡ್ತಾರೆ ಮೇಡಮ್ ಅವರ. ಆಲ್ಮೋಸ್ಟ್ ಇಲ್ಲೇ ಒಂದು ಸುಮಾರು ಒಂದು 800 ಮಗ್ಗ ಅದ ಮೇಡಮ್, ಎಲ್ಲ ಅಷ್ಟು ಇಲ್ಲೇ ತಯಾರು ಮಾಡ್ತಾರೆ, ಇಲ್ಲೇ ಉತ್ಪಾದನೆ ಆಗ್ತೈತ್ರಿ ಮೇಡಮ್.
1: ಅಂದ್ರೆ ಮಗ್ಗಗಳು ಇಟ್ಕೊಂಡಿದ್ದಾರೆ ಅಂದ್ರೆ ಇದು ಬೇರೆ ದೇಶಗಳಿಗೂ ಎಲ್ಲ ಕಳಿಸ್ಕೊಡ್ತಾರ ಸೀರೆಗಳನ್ನ?
0: ಬೇರೆ ಡಿಸ್ಟ್ರಿಕ್ಟ್ ನವರು ಬಂದು ಹೋಯ್ತಾರೆ ಮೇಡಮ್.
1: ಡಿಸ್ಟ್ರಿಕ್ಟ್ ನ?
0: ಹಾ, ಡಿಸ್ಟ್ರಿಕ್ಟ್ ನವರು ಬಂದು ಹೋಯ್ತಾರೆ.
1: ಆಗ್ಲಿ, ಖುಷಿ ಆಯ್ತು. ಈಗ ನೀವು ಮೆಚ್ಚಿರುವಂತಹ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ ಆನಂದಿಸಿ.
0: ನಮಸ್ಕಾರ.
1: ನಮಸ್ಕಾರ. ರವಿಮಾಮ ಚಿತ್ರದ ಗೀತೆ. ಎಸ್ ನಾರಾಯಣ್ ಅವರು ಗೀತೆಯನ್ನು ಬರೆದಿದ್ದಾರೆ, ಚೈತನ್ಯ ಸಂಗೀತ ನೀಡಿದ್ದಾರೆ, ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ.

0: ತಪ್ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
0: ಇಂದು ಸಂಜೆ 4 ಗಂಟೆಗೆ ಕಥಾ ಕಾಲಕ್ಷೇಪ ನಲ್ಲತಂಗಾದೇವಿ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5 ಗಂಟೆಗೆ ಕಾಂಗರೂ ಕೇರ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಐಯುಐ ಹಾಗೂ ಐವಿಎಫ್ ಲಕ್ಷಣಗಳು ಮತ್ತು ಚಿಕಿತ್ಸಾ ವಿಧಾನ. ಭಾಗವಹಿಸುತ್ತಾರೆ ಡಾಕ್ಟರ್ ದೀಪ್ತಿ, ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ಕಾಂಗರೂ ಕೇರ್ ಆಸ್ಪತ್ರೆ ಮೈಸೂರು. ಸಂಜೆ 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
2: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
2: ಗುಂಡ್ಲಪೇಟೆಯಿಂದ ಮೇಡಮ್, ರೇಣುಕಾ ಅಂತೇಳಿ.
0: ರೇಣುಕಾ ಅವರೆ, ಯಾವ ಹಾಡು ಬೇಕಿತ್ತು ನಿಮ್ಗೆ?
2: ನಮ್ಗೆ ಮೇಡಮ್ ಸಪ್ತಪದಿಯಿಂದ ಕರುಣೆ ತೋರಿಸಮ್ಮ ತಾಯಿ ಗೌರಮ್ಮ ಹಾಡ್ಬೇಕಿತ್ತು ಮೇಡಮ್.
0: ಇನ್ನು ಗುಂಡ್ಲುಪೇಟೆ ಅಂತ ಹೇಳಿದ್ರ ನೀವು?
2: ಹಾ ಮೇಡಮ್.
0: ಏನ್ ಮಾಡ್ಕೊಂಡಿದ್ದೀರಿ?
2: ಮನೇಲಿ ಇದ್ದೀನಿ ಮೇಡಮ್, ಹೌಸ್ ವೈಫ್. ನಾನು
0: ಹೌಸ್ ವೈಫ್. ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಎಲ್ಲ ಕೇಳ್ತೀರಾ?
2: ಎಲ್ಲ ಕೇಳ್ತಿದ್ದೀನಿ ಮೇಡಮ್, ಆಕಾಶವಾಣಿ ಅಂದ್ರೆ ತುಂಬಾ ಇಷ್ಟ ನನಗೆ.
0: ಯಾವ ಕಾರ್ಯಕ್ರಮ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ?
2: ನನಗೆ ಎಲ್ಲಾ ಕಾರ್ಯಕ್ರಮನು ಇಷ್ಟ ಆಗುತ್ತೆ.
0: ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೇಳ್ತೀರಾ?
2: ಕೇಳ್ತಾ ಇರ್ತೀನಿ ಮೇಡಮ್.
0: ಆಗ್ಲಿ ರೇಣುಕಾ ಅವ್ರೆ,
2: ರೇಡಿಯೋ ಹಾಕ್ಬಿಟ್ಟು ಕೆಲಸ ಮಾಡ್ತಿರೋದೆ.
0: ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ರೇಡಿಯೋ ಕೇಳ್ತಾ.
2: ಟಿವಿ ಇದ್ರೆ ಮುಂದೆ ಕುತ್ಕೋಬೇಕಲ್ವಾ, ರೇಡಿಯೋ ಅಂದ್ರೆ ಕೆಲಸ ಮಾಡ್ಕೊಂಡು ಕೇಳ್ಬೋದಲ್ವಾ.

0: ಹೌದು, ಕೆಲಸನೂ ಆಗುತ್ತೆ, ಮಾಹಿತಿನೂ ಸಿಗುತ್ತೆ, ಮನೋರಂಜನೆ ಸಿಗುತ್ತೆ.
1: ಹೌದು
0: ಅಲ್ವಾ
1: ಮೇಡಮ್, ಮನೆಯಲ್ಲಿ ನಾನು ಒಬ್ಳೆ ಇರೋದು, ಸಂಗೀತ ಹಂಗಾಗಿ ರೇಡಿಯೋನೇ ನನ್ನ ಜೊತೆ ಇರೋದು.
0: ಓ, ರೇಡಿಯೋನೇ ನಿಮ್ಮ ಸಂಗಾತಿ ಅಂತ ಹೇಳ್ತಾ ಇದ್ದೀರಾ?
1: ಹೌದೌದು ಮೇಡಮ್.
0: ಆಗ್ಲಿ
1: ಮೇಡಮ್.
0: ಓ ಆಯ್ತು, ನಿಮ್ದಾಯ್ತಾ?
1: ಆಯ್ತು ಮೇಡಮ್.
0: ಆಗ್ಲಿ ರೇಣುಕಾ ಅವ್ರೆ, ಈಗ ನೀವು ಮೆಚ್ಚರೋ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ.
1: ಓಕೆ ಮೇಡಮ್,
0: ನಮಸ್ಕಾರ.
1: ಸರಿ ಮೇಡಮ್, ನಮಸ್ತೆ.
0: ಸಪ್ತಪದಿ ಚಿತ್ರದ ಗೀತೆ ಹಾಡಿದ್ದಾರೆ ಸಂಗೀತ ಕಟ್ಟಿ ಮತ್ತು ಮಂಜುಳಾ ಗುರುರಾಜ್. ಗೀತೆಯ ರಚನೆಕಾರರು ಚಿ ಉದಯಶಂಕರ್, ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್.

0: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
1: ಕನ್ನಡ ರೋಮಾಂಚನವಿ ಕನ್ನಡ.
0: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
2: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
3: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿ ಪಯಣ,
4: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
5: ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ.
0: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
6: ಕನ್ನಡ ಗಂಗೆಯಲಿ ನೀಯುವೆ ನಾನೀಗ, ನೀಯುವೆ ನಾನೀಗ.
7: ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಒಂದು ಪ್ರಕಟಣೆ. 2026ನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಸಂಬಂಧಿಸಿದಂತೆ ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲಾಖೆ ವೆಬ್ಸೈಟ್ ವಿಳಾಸ https://schooleducation.karnataka.gov.in. ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇದೇ ತಿಂಗಳ 31ನೇ ತಾರೀಖು. ಮೈಸೂರು ಜಿಲ್ಲೆಯ ಆಸಕ್ತ ಶಿಕ್ಷಕರು ಈಗ ತಿಳಿಸಿದ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಎಂದು ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಮೈಸೂರು, ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
8: ಹಲೋ ನಮಸ್ತೆ ಮೇಡಮ್, ನಾನು ನಾಗಮಂಗ್ಲೂರಿಂದ ರಾಧಾ ಹಿರಿಯಣ್ಣ ಮಾತಾಡ್ತಿರೋದು.
7: ಓ ರಾಧಾ ಹಿರಿಯಣ್ಣ ಅವರೇ, ಯಾವ ಹಾಡ್ಬೇಕಿತ್ತು ನಿಮ್ಗೆ?
8: ಸೀತಾ ಚಿತ್ರದಿಂದ ಶುಭಾಶಯ ವಧುವರರಿಗೂ ಶುಭಾಶಯ ಹಾಡು ಮೇಡಮ್.
7: ಶುಭಾಶಯ.
8: ನಮ್ಮ ಅಕ್ಕ ಒಬ್ರು ಬಂದಿರ್ ಮೇಡಮ್, ಅವರು ಆಕಾಶವಾಣಿ ರೇಡಿಯೋ ತಗೊಂಡಿದ್ದಾರೆ, ಕ್ಯಾಪಿಟಲ್ ಇದಾರೆ, ನಟರಾಜ ರಾಜೇಶ್ವರಿ ಅಂತ. ಅವರು ತುಂಬಾ ನಮ್ಮ ಮಾಡಿದ್ದೆಲ್ಲ ಫೋನ್ ಮಾಡಿ ಹೇಳ್ತಾರೆ ಮೇಡಮ್, ನೀವ್ ಮಾಡಿ ಬರ್ತಿದ್ದೀನಿ, ನೀವ್ ಮಾತಾಡಿದ್ರಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಮೇಡಮ್.
7: ಅದು ನಿಮ್ಗೆ ತುಂಬಾ ಖುಷಿ?
8: ಅಯ್ಯೋ ಮೇಡಮ್ ತುಂಬಾ ಖುಷಿ. ನೀವು ಕೇಳ್ದವರೆಲ್ಲ ಫೋನ್ ಮಾಡಿ ಹೇಳ್ತಾರೆ ಮೇಡಮ್, ನಿಮ್ ಆಕಾಶವಾಣಿಲಿ ನಿಮ್ ಹೆಸರು ಬರ್ತಿದೆ, ನೀವ್ ಮಾತಾಡಿದೀರಾ ಅಂತೆಲ್ಲ ಹೇಳ್ತಾರೆ ಮೇಡಮ್.
7: ಹೌದಾ? ಹಾಗೆ ಸಂದೇಶಗಳನ್ನ ಕಳಿಸ್ತಿರಲ್ಲ ಕಾರ್ಯಕ್ರಮಕ್ಕೆಲ್ಲ?
8: ಹೌದು ಹೌದು.
7: ಆಗ್ಲಿ,
8: ನೋಡ್ಬಿಟ್ಟು ಇವಾಗ ರೇಡಿಯೋ ತರ್ಸ್ಕೊಂಡ್ರು ಮೇಡಮ್ ಅವ್ರ ಆಕಾಶವಾಣಿ ಕೇಳದ್ ನೋಡಿ ನಮ್ ಬಾವ.
7: ಓ ಹಾಗಾದ್ರೆ ಪ್ರೇರೇಪಣೆ ನೀವಾ ಅವ್ರು ರೇಡಿಯೋ ತಗೊಳ್ಳೋದಿಕ್ಕೆ?
8: ಅದೇ ಮೇಡಮ್, ನಾವು ಕೇಳ್ತಿದ್ವಲ್ಲ ನೋಡಿ ತುಂಬಾ ಇಷ್ಟಪಟ್ಟು ಅವರು ಹೊಸ ರೇಡಿಯೋ ತಂದಿಟ್ಕೊಂಡಿದ್ದಾರೆ ಇವಾಗ
7: ನೋಡಿದ್ರ. ಇದೇ ರೀತಿ ಇನ್ನೊಂದಷ್ಟು ಜನ ನಿಮ್ಮಿಂದ ಪ್ರೇರೇಪಣೆ ಆಗೋ ಹಾಗೆ ನೀವು ಮಾಡ್ಬೇಕು.
8: ಆಯ್ತು ಮೇಡಮ್, ನಮ್ ಮನೆ ಕೆಲಸ ಹುಡುಗಿನೂ ಸಹ ಕೇಳ್ಕೊಂಡೋಗಿ ರೇಡಿಯೋ ತಂದಿಟ್ಕೊಂಡಿಲ್ಲ ಮೇಡಮ್. ಫೋನ್ ಮಾಡಿ ಹೇಳ್ತಿರ್ತಾಳೆ, ರಾಧಾ ಅವರೇ ನೀವ್ ಮಾತಾಡಿದ್ರಿ, ಅಣ್ಣ ನೀವೆಲ್ಲ ಮಾತಾಡಿದ್ರಿ, ಬಂತು ಅಂತೆಲ್ಲ ಫೋನ್ ಮಾಡಿ ಕೇಳ್ತಿರ್ತಾಳೆ ಮೇಡಮ್.
7: ಈಗ ರಾಧಾ ಅವ್ರಿಗೆ ಏನಂದ್ರೆ ಕಾರ್ಯಕ್ರಮಕ್ಕಿಂತ ಅಲ್ಲಿ ರಾಧಾ ಹಿರಿಯಣ್ಣ ಅವ್ರ ಹೆಸರು ಬಂತಲ್ಲ ಅದು ತುಂಬಾ ಖುಷಿ ಆಗ್ಬಿಟ್ಟಿದೆ.
8: ಇಲ್ಲ ಇಲ್ಲ ಮೇಡಮ್, ನಮ್ಗೆ ಆಕಾಶವಾಣಿ ಕಾರ್ಯಕ್ರಮ ಅಂದ್ರೆ ಎಲ್ಲ ಕೇಳ್ತಾರೆ, ಯಾಕೆ ನೀವು ಟಿವಿ ನೋಡಲ್ವಾ ಮೊಬೈಲ್ ನೋಡಲ್ವಾ ಅಂತ. ನಂಗೆ ಆಕಾಶವಾಣಿ ಬಿಟ್ರೆ ನಂಗೆ ಇನ್ನೇನು ಬೇಡ ಅಂತ.
7: ಓ ಆಗ್ಲಿ ರಾಧಾ ಅವರೇ, ಈಗ ನೀವು ಮೆಚ್ಚಿರೋ ಗೀತೆ ಪ್ರಸಾರ ಮಾಡ್ತೀವಿ ಕೇಳಿ.
8: ನಮಸ್ಕಾರ ಮೇಡಮ್, ಧನ್ಯವಾದಗಳು.
7: ನಮಸ್ತೆ. ಸೀತಾ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಈ ಗೀತೆಯನ್ನು ಬರೆದಿದ್ದಾರೆ ಆರ್ ಎನ್ ಜಯಗೋಪಾಲ್. ಸಂಗೀತ ಸಂಯೋಜಕರು ವಿಜಯ ಭಾಸ್ಕರ್.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲೇ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ. ಈ ಮೂಲಕ ಮೈಸೂರು ನಗರದ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ಮಾಹೆಯವರೆಗೆ ವಿಸ್ತರಿಸಲಾಗಿರುತ್ತದೆ. ಎಲ್ಲಾ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದು

0: ಉಪಯೋಗ ಪಡೆದುಕೊಳ್ಳಬೇಕೆಂದು ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರು ಈ ಮೂಲಕ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಕರೆಗೊಂದು ಗೀತೆ ಕಾರ್ಯಕ್ರಮದ ಮುಂದಿನ ಕರೆ. ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್, ರಾಮಕೃಷ್ಣ ಜಯಶ್ರೀ ಮಾತಾಡ್ತೇನೆ.
0: ನಮಸ್ತೆ ಜಯಶ್ರೀ ಅವರೇ, ಯಾವ ಹಾಡ್ಬೇಕಿತ್ತು ನಿಮ್ಗೆ?
1: ನನಗೆ 67ರಲ್ಲಿ ಬಿಡುಗಡೆಯಾದಂತ ಕಪ್ಪು ಬಿಸು ಚಲನಚಿತ್ರ ಜಿ ವಿ ಅಯ್ಯರ್ ಅವರ ಗೀತ ಇರ್ತಾನೆ, ಆಮೇಲೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ, ಎಸ್ ಜಾನಕಿ ಅವರ ಹಾಡು, ರಾಜ್ಕುಮಾರ್ ಉದಯಕುಮಾರ್ ಕಲ್ಪನಾ ಅಭಿನಯದ್ದು. ಕನ್ನಡದ ಕುಲ ತಿಲಕ ಪರಮೇಶ್ವರ, ಕಣ್ಮಣಿಯ ಚಾಲುಕ್ಯ ಕೋಟೇಶ್ವರ, ಕನ್ನಡದ ಕುಲ ತಿಲಕ ಪರಮೇಶ್ವರ, ನೀನೊಬ್ಬನೇ ಎಮ್ಮ ಏಕೈಕ ವೀರ, ಈ ನಾಡ ಪುಣ್ಯದ ಪುಲಕೇಶಿ, ರಾಜೇಂದ್ರ ಸತ್ಯಾಶಯ ಸಾಹಿತ್ಯಾಶಯ ಸರ್ವಭೌಮಾಶಯ ಸಕಲ ಭುವನಾಶಯ ನಿಖರವದು
0: ನಿನಗೆ. ಇಡೀ ಹಾಡೆ ನೀವು ಹೇಳ್ಬಿಟ್ ಮೇಲೆ ಹಂಗಾದ್ರೆ ಪ್ರಸಾರ ಯಾಕೆ ಮಾಡ್ಬೇಕು?
1: ಇಲ್ಲ, ಅವಕಾಶ ಇಲ್ಲ ಮೇಡಮ್, ಅದಕ್ಕೋಸ್ಕರ ಹೇಳ್ಬಿಡದ್ದು.
0: ಆಗ್ಲಿ, ಈಗ ನೀವು ಮೆಚ್ಚಿರೋ ಗೀತೆನ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ. ಇಮ್ಮಡಿ ಪುಲಿಕೇಶಿ ಚಿತ್ರದ ಗೀತೆ ಗಾಯಕಿ ಎಸ್ ಜಾನಕಿ, ಜಿ ವಿ ಅಯ್ಯರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ.
1: ಮೈಸೂರು

0: ಆಕಾಶವಾಣಿ ಎಫ್ಎಂ 100.6 ಯೋಗವಾಣಿ
1: ಯೋಗವಾಣಿ ಯೋಗವಾಣಿ
2: ಯೋಗಿಗಳಾಗೋಣ ಬನ್ನಿ ಯೋಗಿಗಳಾಗೋಣ.
3: ಹಲೋ ಆಕಾಶವಾಣಿ.
4: ಹಲೋ
3: ಹಲೋ, ಯಾರು ಮಾತಾಡ್ತಿರೋದು?
4: ಮೊದಲಿಗೆ ಜಾನಕಿ ಅವರವರ ಪಾದಗಳಿಗೆ ವಂದಿಸುತ್ತಾ ಲೋಕೇಶ್ವರಿ ಸಿಸ್ಟರ್ ಅವರಿಗೆ ನಂಜುಗೂಡು ಮಹೇಶ್ ನಾಯಕನ ನಮಸ್ಕಾರಗಳು. ಮೇಡಮ್
3: ನಮಸ್ತೆ. ಮಹೇಶ್ ಅವರೇ, ಯಾವ ಹಾಡ್ಬೇಕಿತ್ತು ನಿಮ್ಗೆ?
4: ಮೇಡಮ್, ಇವತ್ತು ನಮ್ಮ ಶಂಕರ್ನಾಗ್ ಸರ್ ಮತ್ತೆ ಮಂಜುಳ ಮೇಡಮ್ ಅವರ ಅದ್ಭುತ ಗೀತೆ
5: ರೂಪವೇ ನನ್ನಿ ಬಾಳಿನ ನಂದಾ ದೀಪವು ಇದು ನೂರಾರು ಜನ್ಮದ ಅನುಬಂಧವು ತಂದಾನಂದವು.
4: ಈ ಗೀತೆ ಮೇಡಮ್
3: ಸೀತಾರಾಮ ಚಿತ್ರದ
4: ಎರಡನೇ ಚಿತ್ರ 1988 ಬಿಡುಗಡೆ ಆಗತ್ತೆ. ಇಬ್ರು ಕೂಡ ಸೂಪರ್ ಜೋಡಿ. ಇವರ ಜೊತೆಗೆ ಎಸ್ ಪಿ ಬಿ ಅವರು, ಎಸ್ ಜಾನಕಿ ಅವರು, ನಾಲ್ಕು ಜನರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ನಾಲ್ಕು ಜನರ ಸವಿ ನೆನಪಿಗಾಗಿ ಈ ಗೀತೆಯನ್ನು ನಾನು ಕೋರ್ತಾ ಇದ್ದೀನಿ. ಚಿತ್ರ ಒಂದು ಚಿತ್ರ ಅಂದ್ರೆ ಒಂದು ಮೆಸೇಜ್ ಕೊಡಂಗಿರ್ಬೇಕು ಈ ಚಿತ್ರದಲ್ಲಿ. ಸುಂದರ ಕೃಷ್ಣ ಅವ್ರದ್ದು ಅದ್ಭುತ ಅಭಿನಯ ಮೇಡಮ್. ಒಬ್ರು ಡಾಕ್ಟರ್ ಆಗಿ ಅವರು ಶಂಕರನಾಗ ಅವರು ಅರ್ಧಕ್ಕೆ ಈ ಚಿತ್ರದಲ್ಲಿ ಸತ್ತೋದಾಗ ಆ ಶಂಕರನಾಗ ಅವ್ರ ದೇಹ ಸಾಯುತ್ತೆ, ಅವ್ರ ಮೆದುಳು ಸಾಯಲ್ಲ. ಆ ಮೆದುಳನ್ನ ತೆಗೆದು ಮಂಜುಳ ಅವ್ರಿಗೆ ಹಾಕಿ ಮುಂದಿನ ಆಟವನ್ನ ಅದ್ಭುತವಾಗಿ ನಡೆಸ್ಕೊಡ್ತಾರೆ. ಡಾಕ್ಟರ್ ಅಂದ್ರೆ ಹಿಂಗಿರ್ಬೇಕು. 50 ವರ್ಷ ಆದ್ರೂ ಈ ಚಿತ್ರ 250 ವರ್ಷ ಇದೇ ಮೆಸೇಜ್ ನ ಕೊಡುತ್ತೆ ಮೇಡಮ್.
3: ಆಗ್ಲಿ ಮಹೇಶ್ ಅವರೇ, ಚೆನ್ನಾಗಿ ಮಾತಾಡಿದ್ರಿ. ಆಗ್ಲಿ, ನೀವು ಮೆಚ್ಚಿರುವಂತಹ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ. ಸೀತಾರಾಮು ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಈ ಗೀತೆಯ ಸಂಗೀತ ಸಂಯೋಜನೆ ಸತ್ಯಂ ಅವರದು. ರಚನೆಕಾರರು ಜಿ ಉದಯಶಂಕರ್.

0: ಕರೆಗೊಂದು ಗೀತೆ ಕಾರ್ಯಕ್ರಮದ ಕಡೆಯ ಕರೆ. ಹಲೋ ಆಕಾಶವಾಣಿ.
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾವು ಗುಂಡ್ಲಪೇಟೆ ತಲಪ ನೆನೆಕಟ್ಟೆ ಅಂದ್ರೆ ನಾಶತಿ ಅಂತ ಮೇಡಮ್.
0: ಯಾವ ಹಾಡು ಬೇಕಿತ್ತು ನಿಮ್ಗೆ?
1: ಬಿಂಕಿಯ ಬಲೆಯಲ್ಲಿ ಎಸ್ ಜಾನಕಮ್ಮ ಅವರ ಹಾಡ್ರ ಮಳೆಯಾದರೆ ಏನು ಬಿಸಿಲಾದರೆ ಏನು ಆ ಹಾಡನ್ನ ಕೇಳ್ಬೇಕು ಅಂತ ಇಷ್ಟ.
0: ಹೌದಾ, ಆಗ್ಲಿ, ಈಗ ಸಮಯ ಕಡಿಮೆ ಇದೆ, ನೀವು ಮೆಚ್ಚಿರುವಂತಹ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ. ನಮಸ್ಕಾರ,
1: ಧನ್ಯವಾದ.
0: ಬೆಂಕಿಯ ಬಲೆ ಚಿತ್ರದ ಗೀತೆ, ಗಾಯಕಿ ಎಸ್ ಜಾನಕಿ, ಜಿ ಉದಯಶಂಕರ್ ಅವರ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ.

0: ಇದುವರೆಗೆ ಕರೆಗೊಂದು ಗೀತೆ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯವನ್ನು ನೀಡಿದವರು ಶಿವನಂಜಯ್ಯ ಹಾಗೂ ವಿನಯ ಸಿಂಹ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಆಲಿಸಿದ ಎಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: PM ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: R&R ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗ್ಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ ಜುಲೈ 31 ರಾಜ್ಯಾದ್ಯಂತ ಬಿಡುಗಡೆ.
2: ಶ್ರೋತೃಗಳೇ, ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ, ಪ್ರಸ್ತುತಿ ಸಹನ ಆರ್. 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಈ ಸಂಜೆ 5 ಗಂಟೆಗೆ ಕಾಂಗರು ಕೇರ್ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ IUI ಹಾಗೂ IVF ಲಕ್ಷಣಗಳು ಮತ್ತು ಚಿಕಿತ್ಸಾ ವಿಧಾನ. ಭಾಗವಹಿಸುತ್ತಾರೆ ಡಾಕ್ಟರ್ ದೀಪ್ತಿ. ಪ್ರಸ್ತುತಿ ಚಿನ್ಮಯಿ KS. ಪ್ರಾಯೋಜಕರು ಕಾಂಗರು ಕೇರ್ ಆಸ್ಪತ್ರೆ ಮೈಸೂರು. 5:40ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ KSOU ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ AP ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಸಂದರ್ಶಕರು ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಪ್ರಸಾರಾಂಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 6:50ಕ್ಕೆ ಕೃಷಿ ರಂಗದಲ್ಲಿ ನಾವು ನಮ್ಮೂರು, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ, ಕೆರೆಕಟ್ಟೆಗಳ ಸಂರಕ್ಷಣೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾ MP ವರ್ಷ ಹಾಗೂ ಮಂಡ್ಯದ ಜನರಕ್ಷಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು FM 100.6. ಸಮಯ 10 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ MN ಗಿರೀಶ್ ಮತ್ತು MS ಪುಟ್ಟರಾಜು ಅವರ ಯುಗಳ ನಾಗಸ್ವರ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಡೋಲು ಸಹಕಾರ ನೀಡಿದ್ದಾರೆ MV ಅಜಯ್ ಕುಮಾರ್. ಕಾರ್ಯಕ್ರಮದ ಆರಂಭದಲ್ಲಿ ತ್ಯಾಗರಾಜರ ರಚನೆ ಶ್ರೀಗಣಪತಿ, ರಾಗ ಸೌರಾಷ್ಟ್ರ, ಆದಿತಾಳ.

ಎಂಎನ್ ಗಿರೀಶ್ ಮತ್ತು ಎಂಎಸ್ ಪುಟ್ಟರಾಜು ಅವರ ಯುಗಳ ನಾಗಸ್ವರ ವಾದನದಲ್ಲಿ ಪುರಂದರದಾಸರ ರಚನೆ ಕಂಡೆನ ಗೋವಿಂದನ ರಾಗ ಹಂಸಾನಂದಿ ಆದಿತಾಳ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎನ್ ಗಿರೀಶ್ ಮತ್ತು ಎಂಎಸ್ ಪುಟ್ಟರಾಜು ಅವರ ಯುಗಳ ನಾಗಸ್ವರ ವಾದನವನ್ನು ಆಲಿಸಿದಿರಿ. ಇವರಿಗೆ ಡೋಲು ಸಹಕಾರ ನೀಡಿದವರು ಎಂವಿ ಅಜಯ್ ಕುಮಾರ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಈ ಮಧ್ಯಾಹ್ನ 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ವಿ ಸತ್ಯನಾರಾಯಣ ಅವರ ವೇಣುವಾದನ ಪ್ರಸಾರವಾಗಲಿದೆ. ರಾತ್ರಿ 9:30ಕ್ಕೆ ರವಿಕಿರಣ್ ಎನ್ ಅವರ ಚಿತ್ರವೀಣಾ ವಾದನವನ್ನು ಆಲಿಸಬಹುದು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:31:50.
1: ಏನು ರಂಗ ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಶೈಲೇಂದ್ರ ಸಿಂಗ್ ಮತ್ತು ಆಶಾ ಭೋಸ್ಲೆ ಅವರು ಹಾಡಿರುವ ರಫೂ ಚಕ್ಕರ್ ಚಿತ್ರದ ಗೀತೆ. ಗುಲ್ಷನ್ ಬಾವ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕಲ್ಯಾಣ್ ಜಿ ಆನಂದ್ ಜಿ.

0: ಆರ್&ಆರ್ ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗ್ಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ ಜುಲೈ 31ರಂದು ರಾಜ್ಯಾದ್ಯಂತ ಬಿಡುಗಡೆ.
1: ನೀವೀಗ ಕೇಳುತ್ತಿರುವ ಗೀತೆ ಮಧುಮತಿ ಚಿತ್ರದ್ದು, ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಮತ್ತು ಮುಖೇಶ್.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಈಗ ಕೇಳಿ ಕಿಶೋರ್ ಕುಮಾರ್ ಮತ್ತು ಚಂದ್ರಾಣಿ ಮುಖರ್ಜಿ ಅವರ ಧ್ವನಿಯಲ್ಲಿರುವ ಲಾಪರ್ವಾ ಚಿತ್ರದ ಗೀತೆಯನ್ನು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ಮೈಸೂರು ಸ್ಯಾಂಡಲ್
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜ್
4: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: R&R ಎಂಟರ್ಪ್ರೈಸ್ ಅರ್ಪಿಸುವ ಡಿಎನ್ ನಾಗಿರೆಡ್ಡಿ ನಿರ್ಮಾಣದ, ವಿಜಯ್ ರಾಘವೇಂದ್ರ ಹಾಗೂ ಪ್ರಿಯಾ ಹೆಗಡೆ ಅಭಿನಯದ, ಅನಂತರಾಜು ನಿರ್ದೇಶನದ ಚಿತ್ರ ಶ್ರೀಮತಿ ಸಿಂಧೂರ ಇದೇ July 31 ರಾಜ್ಯಾದ್ಯಂತ ಬಿಡುಗಡೆ.
6: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿ ಆಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
7: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
8: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2nd and 4th ಮಂಗಳವಾರ ಬೆಳಿಗ್ಗೆ 11-12 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ 11 ಗಂಟೆ. ಇನ್ನು ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಸಖಿ ತೇಜಸ್ವಿನಿ ಗಿರೀಶ್. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ವರ್ತಮಾನ ವೃತ್ತಾಂತ, ಸುದ್ದಿಯ ಹಿಂದಿನ ಕಥೆ. ಪ್ರಸ್ತುತಿ ಸಹನಾ ಆರ್.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಆಯ್ದ ವಿಶೇಷ ವಿಭಿನ್ನ ಸುದ್ದಿಗಳು ಹಾಗೆ ಅದರ ಹಿಂದಿನ ಕಥೆಗಳನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಾನು ಬಂದಿದ್ದೀನಿ ಸ್ಟುಡಿಯೋಗೆ. ಹಾಗೆ ಇವತ್ತು ಯಾವ್ಯಾವ ಪತ್ರಕರ್ತರು ಮಾತಾಡ್ತಾರೆ, ಯಾವ್ಯಾವ ವಿಶೇಷ ಸುದ್ದಿಗಳ ಕುರಿತಾಗಿ ಅದರ ಹಿಂದಿನ ಕಥೆಯನ್ನು ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಸದ್ಯದಲ್ಲೇ ನಿಮಗೂ ಕೂಡ ಗೊತ್ತಾಗತ್ತೆ. ಹಾಗೆಯೇ ಈಗ ಕಾರ್ಯಕ್ರಮದ ಸ್ವರೂಪ ನಿಮಗೀಗಾಗಲೇ ಗೊತ್ತಾಗಿದೆ. ಬಹಳಷ್ಟು ಕೇಳುಗರು ಬಹುಶಃ ವಾಟ್ಸಪ್ ತೆರೆದಿಟ್ಕೊಂಡು ಕಾಯ್ತಾ ಇರಬಹುದು, ಇವತ್ತಿನ ಪ್ರಶ್ನೆ ಏನು ಕೇಳಬಹುದು ನಾನು ಅಂತ ಹೇಳಿ. ಓಕೆ, ಇವತ್ತು ನಿಮ್ಮ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಪ್ರಶ್ನೆ ವಾಟ್ಸಪ್ನಲ್ಲಿ ನೀವು ಸಂದೇಶಗಳನ್ನು ಕಳಿಸೋದಕ್ಕೆ ಮಾತ್ರ, ಕರೆಗೆ ಅವಕಾಶ ಇಲ್ಲ. ಹಾಗೆ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ. ಹೌದು, ಆದರೆ ಎಲ್ಲರ ಜೀವನ ಅಥವಾ ಜೀವನ ಶೈಲಿ ಒಂದೇ ರೀತಿ ಇರೋದಿಲ್ಲ. ಪರಿಸ್ಥಿತಿಗಳು ಹೇಗಿರುತ್ತೆ ಅಂತ ನಮಗೆ ಗೊತ್ತಿರೋದು ಇಲ್ಲ. ಆದರೂ ಕೂಡ ಇರುವಂತಹ ಅಡೆತಡೆ ಅದನ್ನೆಲ್ಲ ಮೀರಿ ಸಾಧನೆ ಮಾಡೋದು ಅಷ್ಟು ಸುಲಭಾನ? ಅದು ಹೇಗೆ ಸಾಧ್ಯ ಅಂತ ನಿಮ್ಮ ಒಂದು ಅನಿಸಿಕೆಯನ್ನು ಚಿಕ್ಕದಾಗಿ ನಮಗೆ ತಿಳಿಸ್ಕೊಡಿ. ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಸುತ್ತ ಈ ರೀತಿ ವಯಸ್ಸಾದಂತಹವರು ಯಾರಾದರೂ ಒಂದು ಅಪರೂಪದ ಸಾಧನೆಯನ್ನು ಮಾಡಿರುವಂತಹ ಬಗ್ಗೆ ನಿಮಗೆ ತಿಳಿದಿದ್ರೆ, ಗೊತ್ತಿದ್ರೆ ಅದನ್ನೂ ಕೂಡ ನೀವು ನಮಗೆ ವಾಟ್ಸಪ್ನಲ್ಲಿ ಸಂದೇಶನ ಕಳಿಸೋ ಮೂಲಕ ಹಂಚಿಕೊಳ್ಬಹುದು, ತಿಳಿಸಬಹುದು. ಎಲ್ಲರ ಸಂದೇಶಗಳನ್ನು ನಾನು ಓದ್ತೀನಿ. ಪ್ರಶ್ನೆ ಗೊತ್ತಾಗಿದೆ ಅಲ್ವಾ? ಆದರೂ ಪರವಾಗಿಲ್ಲ, ಮತ್ತೊಮ್ಮೆ ಹೇಳಿಬಿಡ್ತೀನಿ. ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ. ಹೌದು, ಆದರೆ ಎಲ್ಲರ ಪರಿಸ್ಥಿತಿ, ಸಮಯ, ಸಂದರ್ಭ ಒಂದೇ ರೀತಿ ಇರೋದಿಲ್ಲ. ಹಾಗೆ ಎಲ್ಲ ಅಡೆತಡೆಗಳನ್ನು ಮೀರಿ ಒಂದು ವಯಸ್ಸಾದ ಮೇಲೆ ಸಾಧನೆ ಮಾಡೋದು ಅಷ್ಟು ಸುಲಭನಾ? ಅದು ಹೇಗೆ ಸಾಧ್ಯ ಅನ್ನೋದು ಒಂದು.

ನಿಮ್ಮ ಸುತ್ತ ಯಾರಾದರೂ ಈ ರೀತಿ ಅಪರೂಪದ ಸಾಧನೆ ಮಾಡಿದಂತಹ ವಯಸ್ಸಾದವರು ನಿಮಗೆ ಗೊತ್ತಿದ್ರೆ ತಿಳಿದಿದ್ರೆ ಅದನ್ನು ಕೂಡ ನೀವು ನಮಗೆ ಸಂದೇಶ ಕಳಿಸೋ ಮೂಲಕ ತಿಳಿಸ್ಕೊಡ್ಬೋದು ಹಾಗೆ ಹಂಚ್ಕೊಳ್ಬೋದು. ನಾನು ಕೂಡ ಅದನ್ನು ಓದಿ ಎಲ್ರಿಗೂ ತಿಳಿಸ್ತೀನಿ ಅಂತ ಹೇಳ್ತಾ ಹಾಗೆ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9488585823 ಮತ್ತೊಮ್ಮೆ 9480858523. ಹೊಸದಾಗಿ ಯಾರಾದರೂ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ಇದೇನಿದು ವರ್ತಮಾನ ವೃತ್ತಾಂತ. ಮೊದಲನೇದಾಗಿ ವಾಟ್ಸ್ಆ್ಯಪ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ಲು ಅಂತ ಅಂದ್ಕೊಳ್ತಾ ಇರಬಹುದು. ಹೌದು, ಇದರ ಕುರಿತಾಗಿ ಒಂದು ವಿಶೇಷ ಸುದ್ದಿಯನ್ನು ಕಥೆಯನ್ನು ನಾನು ನಿಮಗೆ ಸಂದೇಶಗಳನ್ನು ಓದಿದ ನಂತರ ಕೊನೆಯಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟಂತಹ ಆ ಸುದ್ದಿ ಅಂತ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ಸೊ ಆದರೆ ಅದಕ್ಕೆ ಮುಂಚೆ ನೀವು ನನಗೆ ಸಂದೇಶಗಳನ್ನು ಕಳಿಸಿ ಅಂತ ಹೇಳ್ತಾ, ಹಾಗೆ ಈಗ ಯಾವ ಪತ್ರಕರ್ತರು ನಮ್ಮನ್ನು ಮಾತನಾಡಿಸ್ತಾರೆ ಅಂತ ತಿಳಿಸ್ತೀನಿ. ಅದಕ್ಕೆ ಮುಂಚೆ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ವರ್ತಮಾನ ವೃತ್ತಾಂತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಣಧಾಳು ಶ್ರೀಕಂಠ ಅಂತ ಹೇಳಿ ಇವರು ಸಮಾಜಶಾಸ್ತ್ರ ಮತ್ತು ಸಮೂಹ ಸಂವಹನ ಹಾಗೆ ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಕೆಲವು ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಅನೇಕ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಪ್ರವಾಸ ಛಾಯಾಗ್ರಹಣ, ಕೃಷಿ ಕಾರ್ಯಕ್ರಮಗಳ ಆಯೋಜನೆ, ಕೃಷಿ ಪರಿಸರ ಸಂಬಂಧಿತ ಕಾರ್ಯಕ್ರಮಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಣೆ ಕೂಡ ಮಾಡಿದ್ದಾರೆ. ಪ್ರಸ್ತುತ ಬೆಂಗಳೂರಿನಲ್ಲಿ ಪ್ರಜಾವಾಣಿ ಪತ್ರಿಕೆಯ ಮುಖ್ಯ ಉಪಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಸರ್ ನಮಸ್ತೆ.
1: ನಮಸ್ಕಾರ.
0: ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಧನ್ಯವಾದಗಳು.
0: ಹಾ ಸರ್, ಈಗ ನಿಮ್ಮ ಕಿರುಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೀನಿ, ಆದರೆ ನೀವು ಈ ಒಂದು ವೃತ್ತಿಗೆ ಯಾಕೆ ಬಂದ್ರಿ ಅಂತ ಕೇಳ್ಬೋದಾ ಸರ್?
1: ಒಂದು ನನಗೆ ಕಾಲೇಜ್ ದಿನಗಳಲ್ಲಿ ಸ್ವಲ್ಪ ಬರೆಯುವ ಹವ್ಯಾಸ ಇತ್ತು. ಬರೆಯೋದು ಅಂದ್ರೆ ಲೇಖನ ಅಲ್ಲ, ಸಣ್ಣ ಸಣ್ಣ ಪ್ರಬಂಧಗಳು, ಈ ಕಾಂಪಿಟೇಷನ್ ಸ್ಪರ್ಧೆಗಳಿಗೆಲ್ಲ ಪ್ರಬಂಧಗಳು ಕಳಿಸೋದು, ರಸಪ್ರಶ್ನೆಗೆ ಹೋಗೋದು, ಈ ತರದ್ ಬರೆಯೋ ಹವ್ಯಾಸ ಇತ್ತು. ನಂತರದಲ್ಲಿ ನಾನೊಂದು ತಿಪ್ಟೂರಿನಲ್ಲಿ ಬೈಕ್ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅನ್ನೋ ಒಂದು ಎನ್ ಜಿ ಒ, ಅದು ಗಾಂಧಿಯ ತತ್ವಾಧಾರಿತ ಒಂದು ಎನ್ ಜಿ ಒ, ಅಲ್ಲಿ ನಾನು ದಾಖಲಾತಿಗಾರನಾಗಿ ಸೇರ್ಕೊಂಡೆ. ಡಾಕ್ಯುಮೆಂಟೇಷನ್ ಪ್ರಾಜೆಕ್ಟ್ ಅಂದ್ರೆ ಯೋಜನೆಗಳ ದಾಖಲಾತಿಗಾರನಾಗಿ ಆ ಕ್ಷೇತ್ರ ಭೇಟಿ ಮಾಡಬೇಕಾದ್ರೆ ನನಗೆ ಮೊದಲೇ ನಾನು ಗ್ರಾಮೀಣ ಹಿನ್ನೆಲೆಯನ್ನು, ಕೃಷಿ ಹಿನ್ನೆಲೆಯಿದ್ದೆ, ಅಲ್ಲಿಯ ಚಟುವಟಿಕೆಗಳೆಲ್ಲ ನನ್ನನ್ನ ಒಂದಷ್ಟೇನೋ ಬರೀಬೇಕು ಅನ್ನೋ ಹಂಗೆ ಮಾಡ್ತು. ಅದು ಅದು ಅಲ್ಲಿ ಸಣ್ಣದಾಗಿ ಒಂದು ದಾಖಲಾತಿ ಮಾಡ್ಕೊಂತ ಹೋದಾಗ ಅದೇ ಸಮಯಕ್ಕೆ ಸರಿಯಾಗಿ ಆ ಸಂಸ್ಥೆನಲ್ಲಿ ಸಿರಿ ಸಮೃದ್ಧಿವಂತ ಒಂದು ಕೃಷಿ ಮ್ಯಾಗಝೈನ್, ಒಂದು ಮಾಸಿಕ ಪತ್ರಿಕೆ ಶುರುವಾಯಿತು. ಅಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ. ನಾನು ಕ್ಷೇತ್ರದಲ್ಲಿ ಓಡಾಡ್ತಿದ್ದನ್ನೆಲ್ಲ ಅಲ್ಲಿ ದಾಖಲಿಸುವ ಪ್ರಯತ್ನ ಮಾಡಿದೆ, ಮತ್ತೆ ಬರೆಸುವ ಪ್ರಯತ್ನ ಮಾಡಿದೆ ಬೇರೆ ಬೇರೆ ಲೇಖಕರಿಂದ, ನಮ್ಮ ಯೋಜನಾ ಕ್ಷೇತ್ರ ಅಧಿಕಾರಿಗಳಿಂದ ಬರ್ಸಕ್ ಶುರು ಮಾಡಿದೆ. ಅದು ಬರಿತಾ ಬರಿತಾ ಬರಿತಾ ಎಷ್ಟೊಂದು ವಿಷಯಗಳಿದೆ ಬರೆಯೋದಕ್ಕೆ ಅದು ಅಂತ ಅನ್ನಿಸ್ತು. ಆಮೇಲೆ ಅಲ್ಲೇ ಇದ್ಕೊಂಡು ನಾನು ಈ ಹವ್ಯಾಸಿ ಪತ್ರಕರ್ತನಾಗಿ ರಾಜ್ಯದ ಬೇರೆ ಬೇರೆ ಪತ್ರಿಕೆಗಳಿಗೆ ಅಲ್ಲಿಯ ಡೆವಲಪ್ಮೆಂಟ್, ನಾನು ಕ್ಷೇತ್ರದಲ್ಲಿ ಏನು ನೋಡ್ತೀನೋ ಆ ಡೆವಲಪ್ಮೆಂಟ್ ಗಳನ್ನ ಲೇಖನದ ರೂಪದಲ್ಲಿ ಬರೆಯೋದಕ್ಕೆ ಶುರು ಮಾಡಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಬಹುಮುಖ್ಯವಾಗಿ ಇದು ಇನ್ನಷ್ಟು ಜನರಿಗೆ ತಲುಪಬೇಕು ಅಂದ್ರೆ ನಾನು ಇನ್ನೊಂದಷ್ಟು ಸಕ್ರಿಯನಾಗಬೇಕು ಇದರಲ್ಲಿ ಅಂತ ಅನ್ನಿಸ್ತು. ಸಣ್ಣ ಮ್ಯಾಗಝಿನ್ ಇರೋದಕ್ಕಿಂತ ಸ್ವಲ್ಪ ದೊಡ್ಡ ಒಂದು ಇದಕ್ಕೆ ಹೋದ್ರೆ, ಪತ್ರಿಕೆಗಳಿಗೆ ಹೋದ್ರೆ ಇನ್ನಷ್ಟು ಬರಿಬೋದಲ್ಲ. ಈ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಲ್ಲ ಗ್ರಾಮೀಣ ಕ್ಷೇತ್ರದ ಅಥವಾ ಕೃಷಿ ಕ್ಷೇತ್ರದ್ದು, ಇನ್ನಷ್ಟು ಜನರಿಗೆ ತಲುಪಿಸ್ಬೋದು ಈ ವಿಷಯವನ್ನ ಅನ್ನೋ ಒಂದು ಆಸೆಯಿಂದ ಮತ್ತೆ ಒಂದು ಗುರಿಯಿಂದ ಇಟ್ಕೊಂಡು ನಾನು ಪತ್ರಿಕೋದ್ಯಮ ಪ್ರವೇಶ ಮಾಡಿದೆ.
0: ಓಕೆ ಓಕೆ, ಬಹಳ ಸಂತೋಷವಾದಂತಹ ವಿಷಯ ಸರ್. ಹಾಗೆ ನೀವೇ ಹೇಳಿದ್ರಿ, ಈ ಕೃಷಿ ಒಂದು ಕಾರ್ಯಗಳ ಚಟುವಟಿಕೆಗಳ ಸಂಬಂಧಪಟ್ಟ ಹಾಗೆ ಬಹಳ ಆಸಕ್ತಿ ನನಗೆ ಅಂತ ಹೇಳಿ.
1: ಹೌದು.
0: ಹಾ, ಹಾಗೆ ಈಗ 27 ವರ್ಷಗಳ ಹಿಂದಿನ ಒಂದು ಲೇಖನ ಇದು, ಹಲಸಿನ ಮರದ ಕುರಿತಾದ ಒಂದು ಲೇಖನ. ಅದು ಇವತ್ತಿಗೂ ಜೀವಂತವಾಗಿರೋದು ಒಂದು ಬಹಳ ಏನು ವಿಶೇಷವಾದಂತಹ ಅಂಶ ಅಂತ ಹೇಳ್ಬೋದು. ಏನದು ಸರ್ ಆ ಲೇಖನ, ಒಂದು ವಿಶೇಷತೆ ಏನು, ಯಾವ ಒಂದು ಹಲಸಿನ ಮರದ ಕುರಿತಾಗಿ ನೀವು ಬರೆದಂತಹ ಲೇಖನ ಅಷ್ಟು ಪ್ರಸಿದ್ಧಿಯನ್ನ ಪಡ್ಕೋತು, ಮನೆ ಮಾತಾಯ್ತು, ಇವತ್ತಿಗೂ ಅದು ಹೇಗೆ ಜೀವಂತವಾಗಿದೆ, ನಮ್ಮ ಕೇಳುಗರಿಗೆ ಅದರ ಹಿಂದಿನ ಕಥೆನ ನೀವು ತಿಳಿಸ್ಕೊಡ್ಬೇಕು.
1: ಅದು ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ನಿಮಗೆ ಮೊದಲೇ ಹಿಂದೆ ನಾನು ಪ್ರಶ್ನೆಗೆ ಉತ್ತರ ಹೇಳಿದಾಗ ನಾನು ಫ್ರೀಲಾನ್ಸ್ ಆಗಿ ಬರೀತಾ ಇದ್ದೆ ಅಂತ ನಿಮ್ಗೆ ಹೇಳಿದೆ. ಅದು ಆ ಸಂದರ್ಭದಲ್ಲಿ ಪತ್ರಕರ್ತನಾಗಕ್ ಮುಂಚೆ
0: ಹೌದು
1: ಸಿಕ್ಕಿದ್ದನ್ನೆಲ್ಲ ಲೇಖನಗಳು ಮಾಡುವಂತ ಉತ್ಸಾಹ ಯಾವಾಗ್ಲೂ ಹಂಗಿರುತ್ತೆ ಹೊಸದಾಗಿ ಬರೆಯೋರಿಗೆ. ನಾನು ಎಲ್ಲಿ ಯಾವ ಹಳ್ಳಿ ಪಟ್ಟಣ ಅವೆಲ್ಲ ಲೆಕ್ಕಕ್ಕಿಲ್ಲ, ಒಟ್ಟು ಒಂದು ಲೇಖನದ ವಸ್ತು ಸಿಕ್ಕಿದ್ರೆ ಬರೆಯೋದಷ್ಟೇ ಅಂತ.
0: ಹೌದು.
1: ಹೀಗೆ ಒಂದಿನ ನಾನು 1999-2000 ನನಗೆ ಹಿಸ್ಲಿ ಮರ್ತಿದ್ದೀನಿ, ಆ ದಿನ ನಾನು ಬೆಂಗಳೂರಿನಲ್ಲಿ ನನ್ನ ಮಾವನ ಮನೆಯಲ್ಲಿದ್ದೆ. ನನ್ನ ದೂರದ ಸಂಬಂಧಿಯವರು, ಅವ್ರ ಮನೆಯಲ್ಲಿ ಒಂದು ಹಲಸಿನ ಮರ ಇತ್ತು. ಇದೆ ಅದು ಬಹಳ ವರ್ಷಗಳಿಂದ ನಾವು ಅಷ್ಟು ಗಮನಿಸಿರ್ಲಿಲ್ಲ ಬಿಡಿ, ಹಲಸಿನ ಹಣ್ಣು ಮಾತ್ರ ತಿಂತಾ ಇದ್ವಿ. ಅವತ್ತಿನ ಹಲಸಿನ ಹಣ್ಣು ತಿನ್ಬೇಕಾದ್ರೆ ನನಗೆ ಆ ಮರ ತುಂಬಾ ಕಾಯಿರೋದು ತುಂಬಾ ಯಾಕೋ ಆಕರ್ಷಣೆ ಅಂತ ಅನಿಸ್ತು. ತಿಂತಾ ಇದ್ದಂತ ಹಲಸಿನ ಹಣ್ಣಿನಲ್ಲಿ ರುಚಿ ಜೊತೆಗೆ ಹಲಸಿನ ಹಣ್ಣು ಬಿಡಿಸಿದ್ರೆ ಅದ್ರ ಕೆಳಗಡೆ ಒಂದು ಜೇನುತುಪ್ಪದಂತ ರಸ ಇರ್ತಿತ್ತು. ಅದನ್ನ ತಿಂತಾ ಇದ್ದಾಗ ನಾನು ಸುಮ್ನೆ ನಮ್ಮ ಮನೆಯವ್ರ ಹತ್ರ ಮಾತಾಡಿದೆ, ನಮ್ಮ ಮಾವನ ಹತ್ರ ಇಲ್ಲಿ ಹಲಸಿನ ಮರದ್ದು, ಅವರು ನೀನೇ ನೋಡ್ತಾ ಇದೆಯಲ್ಲ ಅಂದ್ರು. ಬಟ್ ನಾನ್ ನೋಡಿದ್ದವಾಗ ಬರಹಗಾರನಾಗಲ್ಲ, ಒಬ್ಬ ಸಾಮಾನ್ಯನಾಗಿ ಕೇಳಿದಾಗ ಅವ್ರು ಹೇಳಿದ ವರ್ಷ ಪೂರ್ತಿ ಬಿಡುತ್ತದೆ, ತುಂಬಾ ಇಲ್ಲಿ ಬುಡದಿಂದ ಹಿಡಿದು ಮೆಲ್ತಂಕ ಹಲಸಿರುತ್ತೆ ಅಂತ ಅಂದ್ರು. ನನಗೆ ಸ್ವಲ್ಪ ಕೇಳ್ತಾ ಸ್ವಲ್ಪ ನನ್ನೊಳಗಿನ ಪತ್ರಕರ್ತ ಒಂಚೂರು ಬರಹಗಾರ ಅಲರ್ಟ್ ಅದೇ ಯಾಕೆ ಒಂದು ಲೇಖನ ಮಾಡಬಾರದು ಅಂತ. ಆ ಸಂದರ್ಭದಲ್ಲಿ

0: ಅಲ್ಲಿ ಒಂದು ಆವಾಗ್ಲೇ ಒಂದು ನಾಗೇಶ ಹೆಗಡೆ ಅವರು ಅವಾಗ ಪ್ರಜಾವಾಣಿಯ ಕೃಷಿ ಮತ್ತೆ ಕರ್ನಾಟಕ ದರ್ಶನ ವಿಭಾಗದ ಮುಖ್ಯಸ್ಥರು, ಅವರಿಗೊಂದು ಲ್ಯಾಂಡ್ ಲೈನ್ ಅವಾಗ ಎಲ್ಲಾರು ಫೋನ್ ಮಾಡಿ ವಿಷಯ ತಿಳಿಸಿದೆ. ಅವರು ಬರೀರಿ ಅಂತ ಅಂದ್ರು. ನಾನು ಬಿಳಿ ಹಾಳೆ ತಗೊಂಡು ಎರಡು ಪುಟ ಅಲ್ಲೇ ಮರದ ಕೆಳಗೆ ಅವ್ರ ಮನೆ ಇತ್ತು, ಅಲ್ಲೇ ಕೂತ್ಕೊಂಡು ನನಗೇನ್ ಅನ್ಸುತ್ತೆ ಅವ್ರ ಹತ್ರ ಏನ್ ಕೇಳಿದ್ದೆ ಅದನ್ನ ಬರೆದು ಅಲ್ಲೇ ಆಗ ತಕ್ಷಣವೇ ಫೋಟೋ ತೆಗೆದು, ಅಲ್ಲೇ ನಮ್ಮ ನನ್ನ ಕೈಲಿದ್ದ ಅವಾಗ ರೀಲ್ ಕ್ಯಾಮ್ರಾಗಳು ಅವಾಗೆಲ್ಲ ಫೋಟೋ ತೆಗೆದೆ. ಒಂದು ಮಗು ಇವತ್ತು ದೊಡ್ಡವನಾಗಿ ಇಂಜಿನಿಯರಿಂಗ್ ಹೋದ, ಅವತ್ ಮಗು ಅವನು, ಅವನನ್ನ ಕೂರಿಸಿ ಕೊಂಬೆ ಮೇಲೆ ಆ ಮರಗಳು ಹೇಗೆ ಆ ಎರಡು ತೋಳುಗಳ ಕೆಳಗಡೆ ಹಣ್ಣುಗಳು ಜೋತಾಡ್ತಿದ್ದು, ಅದನ್ನ ಅದನ್ನ ಇಟ್ಕೊಂಡು ಫೋಟೋ ತೆಗೆದು ಬರ್ದೆ ಬರೆಯದ್ ಬರ್ದೆ ಅದು ಇದು ಸರ್ವತು ಸರ್ವಋತು ಹಲಸು ಅನ್ನೋ ಶೀರ್ಷಿಕೆಯಲ್ಲಿ ಪ್ರಕಟ ಆಯ್ತು. ನಮಗೆ ಪ್ರಕಟ ಆಗಿದ್ದು ಅಷ್ಟೇ ನಮ್ ತಲೆಯಲ್ಲಿ ಉಳಿದಿದ್ದು. ಆ ನಂತರ ಅದು ಪ್ರಕಟ ಆಗಿದ ಮಾರನೇ ದಿನ ನನ್ನದು ಕೆಳಗಡೆ ಒಂದು ಫೋನ್ ನಂಬರ್ ಹಾಕಿದ್ದೆ, ಹೆಚ್ಚಿನ ಮಾಹಿತಿಗೆ ಅಥವಾ ಬೀಜಕ್ಕೋ ಇದಕ್ಕೋ ಇಲ್ಲಿಗೆ ಸಂಪರ್ಕಿಸಿ ಅಂತ ನಮ್ಮ ಮಾವನವ್ರದ್ದು. ಮಾರನೇ ದಿನದ ಫೋನ್ಗಳು ಬಂದಿವೆ ಅಂದ್ರೆ ಅವ್ರಿಗೆ ಪುರ್ಸತ್ತು ಕೊಡದಷ್ಟು, ಲ್ಯಾಂಡ್ ಲೈನ್ ಅದು ಆಕ್ಚುಲಿ ಮೊಬೈಲ್ ಕಾಲ ಅಲ್ಲ, ವಿಪರೀತ ಫೋನ್ ಬಂದಿದೆ. ಬರೀ ಫೋನ್ ಬಂದಿದ್ರೆ ಆಗ್ತಿರ್ಲಿಲ್ಲ, ಬೀಜ ಬೇಕು ಅಂತ ಪತ್ರ ಬರೆದಿದ್ದಾರೆ, ಬೀಜ ಬೇಕು ಅಂತ ಫೋನ್ ಮಾಡಿದ್ದಾರೆ. ಜನ ಇಡೀ ದಿನ ಮನೆಗೆ ಅವರಿಗೆ ರಿಟೈರ್ಡ್ ಆಗಿದ್ರು, ಅವರು ಪುರ್ಸತ್ತು ಕೊಡದಷ್ಟು ಜನ ಬಂದ್ಬಿಟ್ಟಿದ್ದಾರೆ. ನನಗೆ ಈ ಪ್ರತಿಕ್ರಿಯೆ ಹೀಗ್ ಬಂದಿದೆ ಅಂತ ಕೇಳ್ಪಟ್ಟೆ. ಕೇಳಿ ಭಯ ಶುರು ಆಗ್ಬಿಡ್ತಂಗೆ ನಾನು, ಯಾಕೆಂದ್ರೆ ನನ್ನ ಲೇಖನಕ್ಕೆ ಆ ತರದ ಪ್ರತಿಕ್ರಿಯೆ ಬಂದಿದ್ದು ಮತ್ತೆ ಹಂಗ ಬೀಜ ಬೇಕು ಅಂತ ಜನ ಮುಗಿಬಿದ್ದಿದ್ದು ನಾನು ಎಲ್ಲೂ ಅಷ್ಟೊತ್ತಿ ಬರೆದಿರೋ ಲೇಖನಗಳನ್ನೆಲ್ಲೂ ಕಂಡಿರ್ಲಿಲ್ಲ, ಭಯ ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಸೊ ಇದು ಮುಗೀತು. ಅವರು ಬಂದವ್ರನ್ನೆಲ್ಲ ಕೂರ್ತಿ ಬೀಜ ಕೊಟ್ಟು ಎಲ್ಲ ಎಂತೆಂತವ್ರು ಬಂದಿದಾರೆ ಅಂತ ಅವ್ರು ಹೇಳ್ತಾ ಇದ್ರು. IHR ಸೈಂಟಿಸ್ಟ್ ಬಂದ್ರು ಹೆಸರುಗಟ್ಟದಿಂದ, ಹಿಂಗ್ ಬಂದು ಕೊಂಬೆಯಿಂದ ಒಂದು ರಿಷ್ಯ ಇದನ್ನ ತಗೊಂಡೋಗಿದ್ದಾರೆ ಕಡ್ಡಿನ, ಅವ್ರು ಯಾರು DYSP ಬಂದ್ರು, ಇನ್ಯಾರೋ ಒಬ್ರು ಹಣ್ಣಿನ ರುಚಿ ನೋಡಿ ಬೀಜ ತಗೊಂಡೋದ್ರು, ಇನ್ಯಾರೋ ನರ್ಸರಿ ಅವ್ರು ಬಂದ್ರು, ಹಿಂಗೆಲ್ಲ ಪಟ್ಟಿ ಕೊಟ್ರು. ನಾನು ಭಯ ಬಿದ್ದು ಒಂದ್ ವಾರ ಫೋನೆ ಮಾಡಲಿಲ್ಲ ಅವರಿಗೆ, ಅಂದ್ರೆ ಅಷ್ಟೊಂದು ಜನಪ್ರಿಯ ಆಯ್ತು. ಆಮೇಲೆ ಗೊತ್ತಾಗಿದ್ದೇನು ಅಂತಂದ್ರೆ ಅದನ್ನೆಲ್ಲ ತಗೊಂಡೋಗಿ ಬೆಳೆಸ್ತಾ ಇದ್ದಾರೆ ಅಂತ. ಅಲ್ಲಿಗೆ ಮುಗಿತು ಅಧ್ಯಾಯ ಅದು. ಸೊ ನಾನು ಮರ್ತೆ ಅದನ್ನ. ಸೊ ಆಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಆ ಮರ ಸತ್ತೋಯ್ತು, ಅಂದ್ರೆ ಅದು ವಯಸ್ಸಾಯ್ತು ಮತ್ತೆ ಅದು ನಗರೀಕರಣ ಗೊತ್ತಲ್ಲ ಬೆಂಗಳೂರಿನಲ್ಲಿ, ಅದು ಸತ್ತೋಯ್ತು. ನಾನು ಮರೆತ್ಬಿಟ್ಟೆ, ಆದ್ರೆ ಬೇಜಾರಾಯ್ತು, ಆ ಮರ ಹೋಯ್ತಲ್ಲ ಒಂದ್ ತಳಿ ಉಳಿಸ್ಕೊಳ್ಳಿಲ್ಲಲ್ಲ ನಾನು ಅಂತ. ಇದಾಗಿ ಸುಮಾರು ಒಂದು 5-6 ವರ್ಷ ಆಗಿರ್ಬೋದು ಅನ್ಸುತ್ತೆ, 2007-8 ಸುಮಾರಿಗೆ ಇರ್ಬೇಕು. ನಾನು IHR ಹೆಸರುಘಟ್ಟಕ್ಕೆ ಒಂದು ಯಾವ್ದೋ ಒಂದು ಅವಾಗ ಪತ್ರಕರ್ತ ಆಗಿದ್ದೆ, ಅದನ್ನ ನಾನೇನೋ ಸ್ಟೋರಿ ಮಾಡ್ಲಿಕ್ಕೆ ಅಂತ IHR ಹೆಸರುಘಟ್ಟಕ್ಕೆ ಹೋದಾಗ ಅಲ್ಲಿ ಹೆಲ್ತಿನ ತಳಿ ಬಗ್ಗೆ ಪ್ರಸ್ತಾಪ ಬಂತು, ಹಿಂಗೆ ಮಾತು ಮಧ್ಯೆ. ನಾನು ಅವಾಗ ನನ್ನ ಕತೆ ಹೇಳಿದೆ, ಈಗೊಂದು ನಮ್ಮ ಮಾವನ ಮನೆಯಲ್ಲಿ ಹಲಸಿನ ಮರ ಇತ್ತು, ನನಗೆ ಒಂದು ಕತೆ ಬರೆದೆ, ಅದನ್ನೆಲ್ಲ ತಗೊಂಡೋದ್ರು, ಆದ್ರೆ ಮರದ ತಳಿಲಿ ಉಳಿಸ್ಕೊಳಕ್ ಆಗ್ಲಿಲ್ಲ ನನ್ಗೆ ಹಿಂಗೆ ಅಂತ ಅಂದಾಗ ಆ ಕತೆನ ಕೇಳಿದಂತ ಇದನ್ನ ಎದುರುಗಡೆ ಇದ್ದಂತ ವಿಜ್ಞಾನಿಗಳು, ನಾವು ಒಂದ್ ಯಾವ್ದೋ ವಿಜಯನಗರದಿಂದ ಒಂದ್ ಹಲಸಿನ ಸಸಿ ತಂದಿದ್ವಿ, ಕಡ್ಡಿ ತಂದು ಮಾಡಿದೀವಿ, ಅದಕ್ಕೆ ವಿಜಯನಗರ 1 ಅಂತ ಹೆಸರಿಟ್ಟಿದೀವಿ. ಕತೆ ಕೇಳಿದಾಗ ಅವ್ರ ಅದೇ ನಮ್ಮ ಮಾವನ ಮನೆ ಕತೆ, ನನ್ನ ಲೇಖನದ ಕಥೆಯನ್ನ ಹೇಳಿದ್ರು. ಅವ್ರು ಆ ಲೇಖನ ನೋಡ್ಕೊಂಡು
1: ನೀವು ಬರೆದಂತಿದ್ದ ಕಥೆಯನ್ನ ಹೇಳಿದ್ರು.
0: ಅಲ್ಲಿ ನಮ್ಮ ಮಾವ ಹೇಳಿದ್ರು, IHR ನಿಂದ ಯಾರೋ ಬಂದಿದ್ರು. ಸರಿ, ಚಿಂಕ ಆಯ್ತು ನಂಗೆ, ಅದು ನೋಡ್ಬೇಕು ಅನ್ನೋ ಆಸೆ ಆಯ್ತು. ಕರ್ಕೊಂಡೋದ್ರು, ಅವಾಗ ಇನ್ನ ಕುಬ್ಜ ಮರ ಅದು, ಅದ್ರ ಕೆಳಗಡೆ ಒಂದು ಹಣ್ಣು ಬಿಟ್ಟಿತ್ತು. ಸೊ ಅದಾದ್ಮೇಲೆ ಇದು ಸ್ವಲ್ಪ ದೊಡ್ಡದಾದ್ಮೇಲೆ ಇದನ್ನೇನಾದ್ರು ಮಾಡಿ ತಳಿ ತಗೊಂಡೋಗ್ಬೇಕು, ನಾವು ಉಳಿಸ್ಕೋಬೇಕು ಅಂತ ನನ್ಗನ್ಸಿತ್ತು. ಮತ್ತೆ ಅದನ್ನ ನಾನು ಅಲ್ಲೇ ಬಿಟ್ಬಿಟ್ಟೆ ಅದನ್ನ. ಆಮೇಲೆ ಅದಾಗಿ ಸುಮಾರು ಒಂದು 10 ವರ್ಷ, ಅಂದ್ರೆ ಈಗ ಒಂದು 2 ವರ್ಷದ ಹಿಂದೆ ಒಂದು ಲೇಖನ ಪ್ರಕಟ ಆಯ್ತು ನಮ್ಮ ಪ್ರಜಾವಾಣಿನಲ್ಲಿ, ಸಾಪ್ತಾಹಿಕದಲ್ಲಿ. ನನ್ನ ಮಿತ್ರ ಶಿವಮೊಗ್ಗದ ಜಿಲ್ಲಾ ವರದಿಗಾರ GH ವೆಂಕಟೇಶ್ ಒಬ್ರು ಹಲಸಿನ ತಳಿ ಬೆಳೆಸಿರುವವರ ಕುರಿತು, ಅವ್ರ ಹೆಸರು ಅನಂತಮೂರ್ತ ಜವಳಿ ಅಂತ, ಕಿಪ್ಪನ್ಪೇಟೆ ಅವ್ರ ಕುರಿತು ಒಂದು ಒಳ್ಳೆ ಲೇಖನ ಬರೆದಿದ್ದು. ಲೇಖನದ ಓದ್ತಾ ಓದ್ತಾ ಓದ್ತಾ ನನ್ಗೆ ಹಲಸಿನ ಆಸಕ್ತಿ ಅಲ್ವಾ, ನಾನು ಆ ಲೇಖನ ಓದ್ಬೇಕಾದ್ರೂ ಕೂಡ ನನ್ನ ಮನಸ್ಸಲ್ಲಿ ನಾನೊಂದು ಲೇಖನ ಬರೆದಿದ್ನಲ್ಲ ಹಲಸಿಂದು ಅಂತಾನೆ ನನ್ನ ತಲೆಯಲ್ಲಿ ಇತ್ತು. ಸೊ ಹಿಂಗ್ ಲೇಖನ ಓದ್ತಾ ಓದ್ತಾ ಓದ್ತಾ ಲೇಖನದ ತುದಿನಲ್ಲಿ ಒಂದು ಬಾಕ್ಸ್ ಐಟಮ್ ಇತ್ತು. ಆ ಬಾಕ್ಸ್ ಐಟಮ್ ಅಲ್ಲಿ ಹೆಡ್ಲೈನ್ ಪ್ರಜಾವಾಣಿಯಿಂದ ಶ್ರೀ ವಿಜಯನ ಪತ್ತೆ ಅಂತ ಇತ್ತು. ನನಗೆ ಒಂದ್ ಸ್ವಲ್ಪ ನನ್ನ ಯೋಜನೆ ಕುತೂಹಲ ಇನ್ನಷ್ಟು ಜಾಸ್ತಿ ಆಯ್ತು.
1: ಶ್ರೀ ವಿಜಯನ ಪತ್ತೆ ಅಂತನಾ,
0: ಇದು ಯಾವ್ದೋ ಒಂದು ನನ್ಗೆ ಸಿಂಕ್ ಆಗ್ತಾ ಇದೆ ನನ್ನ ಯೋಚನೆಗಳಂತ ನೋಡಿದ್ರೆ, ಅದು ಪ್ರಜಾವಾಣಿಯ ಕೃಷಿ ಪರಿವಾಣಿಯಲ್ಲಿ 35 ವರ್ಷಗಳ ಹಿಂದೆ ಬಂದಂತ ವಿಜಯನಗರದ MC ಲೇಔಟ್ ಲೇಖನ ಹಿಂಗೆಲ್ಲ ಬರಿತಾ ಇದ್ರು ಅವರು. ಅಲ್ಲಿ ಸಿಕ್ಕಂತ ನನ್ನ ತಳಿಯನ್ನ ತಕ್ಷಣ ಜ್ಞಾಪಕ ಬಂತು ನನ್ಗೆ, ಇದು ಅಂದೇ ಅಲ್ವಾ ಅಂತ. ಅವರು ಸ್ಪಷ್ಟವಾಗಿ ಬರೆದಿದ್ರು, ನಾನು ಶ್ರೀನಿವಾಸ ಮೂರ್ತಿಯನ್ನ ಮಾವನ ಹೆಸರು, ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಮನೇಲಿ ಆ ಗಿಡ ನೋಡಿದೆ, ಪ್ರಜಾವಾಣಿಯಲ್ಲಿ ಬಂದಂತ ಎಲ್ಲ ಓದ್ಕೊಂಡು ಹೋಗಿ ನಾನು ಅಲ್ಲಿಂದ ಕಡ್ಡಿ ತಂದು ಸಸಿ ಮಾಡಿದೆ, ಸಸಿ ಮಾಡಿ ಬೆಳೆಸಿದೆ, ಬೆಳೆಸಿ ನಾನೀಗ ಅದನ್ನ ನಮ್ಮಲ್ಲಿ ಹಂಚದಾ ಇದೀನಿ ಸಸಿ ಮಾಡಿ ಅಂತ. ನನಗೆ 30 ವರ್ಷಗಳ ನಂತರವೂ ನನ್ನ ಈ ಲೇಖನ ಇನ್ನು ಬದುಕಿದೆ ಮತ್ತೆ ಅದೊಂದು ಅಲ್ಲೆಲ್ಲೋ ಒಂದ್ ಕಡೆ ಬೆಳೀತಾ ಇದೆ ನನ್ನ ಲೇಖನದ ವಸ್ತು ಅಂತ ಅಂದಾಗ ವಿಪರೀತ ಖುಷಿ ಆಯ್ತು. ಆ ಲೇಖನ ಓದಿ ಇಟ್ಟ ಕೂಡ್ಲೇನೆ ಫಸ್ಟ್ ಅವರಿಗೆ ಅದು ಅನಂತಮೂರ್ತಿ ಜವಳಿ ಅವರು ನನ್ನ ಯಾವ್ದೋ ಅಪ್ಪೆ ಮಡಿಯ ಒಂದು ಲೇಖನ ಬರೆಯೋದಕ್ಕೆ ನನಗೆ ಪರಿಚಯ ಇದ್ರು. ಅವರಿಗೆ ತಕ್ಷಣ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದಾಗ ಕೇಳಿದೆ, ನಿಮ್ಮ ಲೇಖನದಲ್ಲಿ ಓದ್ದೆ ಅದ್ರೊಳಗೆ ಪ್ರಜಾವಾಣಿ

0: ಶ್ರೀ ವಿಜಯದ ಬಗ್ಗೆ ಬಹಳ ಖುಷಿ ಅನ್ನಿಸ್ತು ನಂಗೆ ಅಂತ ಅಂದ ಮಾತು ಮುಗಿಸಿದಾಗ ಹೇಳಿದ್ರು, ಅದು ನಿಮ್ಮ ಲೇಖನದೇ ಪ್ರತಿಫಲ ಸರ್ ಅಂತ ಅಂದ್ರು. ನನಗೆ ಆವಾಗ ಅದೊಂದು ದೊಡ್ಡ ರಾಜ್ಯ ಮಟ್ಟದ ದೇಶದ ಮಟ್ಟದ ಪ್ರಶಸ್ತಿ ಕೊಟ್ಟಷ್ಟು ಸಂತೋಷ ಆಗಿದೆ. ಆಮೇಲೆ ಅವ್ರು ನಾವು ನನಗೊಂದು ಭಯ ಇತ್ತು ನಾನು ಬರೆದಿರೋ ಲೇಖನದಲ್ಲಿ. ನಾನು ಭಯ ಅಂದ್ರೆ ಅಳುಕು ಅಷ್ಟೇ, ಅಂದ್ರೆ ನಾನೊಬ್ಬ ಎಕ್ಸ್ಪೀರಿಯನ್ಸ್ ಬರಹಗಾರ ಅಲ್ಲ, ನಾನು ತಜ್ಞ ಅಲ್ಲ, ವಿಜ್ಞಾನಿ ಅಲ್ಲ, ಅವ್ರು ಏನ್ ಹೇಳಿದ್ರು ಕೇಳಿದ್ದನ್ನು ಬರ್ಬಿಟ್ಟೆ. ಒಂದು ವಿಜ್ಞಾನಿ ಕೋರ್ಟ್ ಕೂಡ ನಾನು ಅದ್ರಲ್ಲಿ ಹೇಳಿಕೆ ಕೂಡ ತಗೊಂಡಿಲ್ಲ. ಅದ್ರೊಳಗೆ ಏನಾದ್ರು ನಾನು ಬರ್ದಿರೋದೆಲ್ಲ ತಪ್ಪಾಗ್ಬಿಟ್ಟು ಇನ್ನೇನಾದ್ರು ಜನ ಬೆಳೆದವರೆಲ್ಲ ಬೈಕೊಳಂಗಾದ್ರೆ ಅಂತ ಒಂದು ಅಳುಕಿತ್ತು ನನಗೆ. ಅನಂತಮೂರ್ತಿ ಜವಳಿ ಅವ್ರ ಹತ್ರ ನಾನು ಫೋನ್ ಮಾಡಿದಾಗ ಪ್ರಶ್ನೆ ಕೇಳಿದೆ, ಹೇಗಿದೆ ಸರ್ ಮರ ಅಂತ. ಅವ್ರು ಹೇಳಿದ್ರು, ನೀವೇನ್ ಬರ್ದಿದ್ದೀರೋ ಬರ್ದಾಗೆ ಇದೆ, ಮರ ತುಂಬಾ ಹಣ್ಣು ಬಿಡತ್ತೆ, ಆಮೇಲೆ ಅದು ಬಯಲುಸೀಮಿನಲ್ಲಿ ಚೆನ್ನಾಗಿ ಬರುತ್ತೆ, ಹಣ್ಣು ರುಚಿಯಾಗಿದೆ ಅಂತ ಅಂದ್ರು. ಅವಾಗ ನಾನು ನಿಟ್ಟುಸಿರು ಬಿಟ್ಟೆ, ನಾನು ಬರ್ದಿದ್ದು ತಪ್ಪಾಗಿಲ್ಲ, ಸರಿಯಾಗಿದೆ ಅಂತ ಅನಿಸ್ತು. ಸೊ ನನಗೆ ಅವರ ಹೇಳಿದ ಮಾತುಗಳು ಇವತ್ತಿಗೂ ನನ್ನಲ್ಲಿ ಇನ್ನೊಂದಷ್ಟು ಬರೆಯೋದಕ್ಕೆ ಭರವಸೆ ಮೂಡಿಸಿದ್ರು. ಇದು ನನ್ನ ಇಡೀ ಹಲಸಿನ ವೃತ್ತ ಅಂತ ಇವತ್ತಿಗೂ ಕೂಡ ಎಲ್ಲಾದ್ರೂ ಹಲಸು ಅಂತ ಅಂತ ಕೂಡಲೇ ನನಗೆ ನೆನಪಾಗದೆ ನನ್ನ ಹಲಸಿನ ಲೇಖನ.
1: ಓಕೆ, ಸೊ ಇದರ ಹೊರತಾಗಿ ಬೇರೆ ಇನ್ಯಾರಾದರೂ ನಿಮಗೆ ಕರೆ ಮಾಡಿ ಇದ್ರ ಬಗ್ಗೆ ಮಾತಾಡಿದ್ದಿದ್ಯಾ, ಅಂದರೆ ನಿಮ್ಮ ಹತ್ರ ಪ್ರತ್ಯೇಕವಾಗಿ ಇಸ್ಕೊಂಡು ಹೋಗಿದ್ದೇನಾದರೂ ಇದೆಯಾ ಕಾಂಟ್ಯಾಕ್ಟ್ ನಂಬರ್ ತಗೊಂಡು?
0: ಅದು ಆ ಸಮಯದಲ್ಲಿ ಅದು ಸುಮಾರು ಒಂದು ವರ್ಷ ನಡೀತು, ಒಂದು 6-7 ತಿಂಗಳು ಅದರೊಳಗೆ ಲೇಖನ ಅಲ್ಲದೆ ಬರೆದಾಗೆಲ್ಲ ಸುಮಾರು ಜನ ಮಾತಾಡಿದ್ದು ಕೂಡ ಅದನ್ನ. ಆ ನಂತರದಲ್ಲಿ ಗೊತ್ತಿಲ್ಲ, ಆದ್ರೆ ಅನಂತಮೂರ್ತಿ ಅವರ ಜವಳಿ ಅವರ ಬೆಳೆದಿರೋ ಸಸಿಗೆ ತುಂಬಾ ಬೇಡಿಕೆ ಇದೆ ಅಂತ ಮಾತ್ರ ನಾನು ಕೇಳ್ಪಟ್ಟಿದ್ದೆ. ಬಟ್ ಸುಮಾರು ಜನದ ಬಾಯಲ್ಲಿ ಆ ವರ್ಷವಿಡೀ ಸರ್ವ ಋತು ಹಲಸಂತೆ ಇದು ಅಂತೇಳಿ ಅವಾಗಂದು ಸುಮಾರು ಚರ್ಚೆ ಆಗಿದ್ದು ಮಾತ್ರ ಅದು ತುಂಬಾ ನೆನಪಿದೆ ನನಗೆ. ಒಂದು ಕಡೆ ಸಂಭ್ರಮವು ಒಂದು ಕಡೆ ಅಳುಕು ಎರಡೂ ಇತ್ತು ನನಗೆ. ಬಟ್ ಅದು 30 ವರ್ಷದ ನಂತರ ಅದು ಕ್ಲಿಯರ್ ಆಯ್ತು ನನಗೆ ಅಂತ ಅನಿಸ್ತದೆ.
1: ಓಕೆ, ಖಂಡಿತ ಸರ್. ಇದರ ಕುರಿತಾಗಿ ಇನ್ನೇನಾದ್ರೂ ಕಥೆ ಮಿಸ್ ಆಗಿದೆಯಾ?
0: ಕತೆ ಏನಿಲ್ಲ, ನೆನಪುಗಳು ಮಾತ್ರ ಅದು ಇವಾಗ್ಲೂ ಆ ಮರನ ಹುಡುಕ್ಬೇಕು ಅಂತ ಇದೆ, ನನ್ನ ಆ ತಳಿನ ತರ್ಬೇಕು ಅಂತ ಇದೆ. ಅಂದ್ರೆ ಇಲ್ಲಿವರೆಗೂ ತಳಿ ಕಳೆದೋಗಿತ್ತು ಅಂತ ಯೋಚನೆ ಮಾಡಿದ್ವಲ್ಲ, ಈಗ ತಳಿ ತಂದು ಮತ್ತೆ ಅದನ್ನ ಬೆಳೆಸಿ ಆ ತಳಿಯನ್ನು ಉಳುವಿಗೆ ಒಂದಷ್ಟು ಕೆಲಸ ಮಾಡ್ಬೇಕು, ಇನ್ನೊಂದಷ್ಟು ಜನಕ್ಕೆ ಹಂಚ್ಬೇಕು ಅನ್ನೋದೊಂದು ಒಂದು ಗುರಿ ಇದೆ. ನಾನು ಮತ್ತೆ ನನ್ನ ಮಾವನ ಮಗ ಇಬ್ರು ಕೂಡ ಆ ವಿಷಯದಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ. ಅದ್ರ ನಂತರದಲ್ಲಿ ಹಲಸಿನ ಬರವಣಿಗೆಗೆ ತುಂಬಾ ನನ್ಗೆ ಅದು ಪ್ರೇರೇಪಣೆ ಕೂಡ ಆಯ್ತು ಅದು.
1: ಓಕೆ, ಅದರಿಂದ ನಿಮ್ಮ ಬರವಣಿಗೆಗೆ ಯಾವ ರೀತಿ ಪ್ರೇರಣೆ ಆಯ್ತು ಸರ್?
0: ಅಂದ್ರೆ ನಾವು ಒಂದು ವಸ್ತುನ ಹುಡುಕ್ತೀವಲ್ಲ, ವಸ್ತು ಹುಡುಕ್ಬೇಕಂದ್ರೆ ಪರಿಣಾಮಕಾರಿ ಆದ ಬರವಣಿಗೆಗೆ ಎಂತ ವಸ್ತು ಹುಡುಕ್ಬೇಕು, ಅದು ಎಷ್ಟು ಜನರಿಗೆ ತಲುಪುತ್ತದೆ, ಅದು ಸಮಾಜಕ್ಕೆ ಎಷ್ಟು ಅನುಕೂಲ ಆಗತ್ತೆ ಅನ್ನೋದು ಅರ್ಥವಾಯ್ತು ನಂಗೆ. ಅಂದ್ರೆ ಒಂದು ಲೇಖನ ನನಗೆ ಬರೀ ನಾನು ಬರೆದು ಸಂತೋಷ ಪಟ್ಟಿದ್ದಲ್ಲ ಅಥವಾ ಜನರಿಗೆ ತಲುಪಿದ್ ಮಾತ್ರ ಅಲ್ಲ, ಒಂದಷ್ಟು ಕಲಿಕೆಗೆ ಅವಕಾಶ ಆಯ್ತು. ಅವಾಗ ನಾನು ಇನ್ನೊಂದಷ್ಟು ಸ್ವಲ್ಪ ಜಾಗೃತಿಯಿಂದ ಬರಿಬೇಕು ಅಥವಾ ಇನ್ನು ಅದರ ಪರಿಣಾಮನ ಗ್ರಹಿಸಿನೂ ಬರಿಬೇಕು, ಮತ್ತೆ ಅದನ್ನ ಹೇಳ್ಕೊಡಂಗ್ ಇರ್ಬೇಕು ನಾವೆಲ್ಲ, ನಮ್ಮ ಲೇಖನ ಇನ್ನೊಬ್ರಿಗೆ ಮಾದರಿ ಆಗಂಗು ಇರ್ಬೇಕು. ಹಾಗೆ ಅದು ಬರಹಗಾರನ ಒಂದು ಜವಾಬ್ದಾರಿಯನ್ನ ಆ ಲೇಖನ ನಿಜವಾಗ್ಲೂ ಹೆಚ್ಚಿಸ್ತು. ಅದ್ರ ಪ್ರತಿಕ್ರಿಯೆಗಳೆಲ್ಲ ನಮ್ಮ ಮಾವ ಬಹಳ ದಿನಗಳ ಕಾಲ ಆ ಪತ್ರಗಳನ್ನ ಇಟ್ಟಿದ್ರು ಅವರು, ಅವರು ಈಗಿಲ್ಲ ನಮ್ಮ ನಡುವೆ, ಅವರು ಪತ್ರಗಳನ್ನ ಇಟ್ಟಿದ್ರು, ಆ ಪತ್ರಗಳನ್ನ ಬಹಳ ಶ್ರದ್ಧೆಯಿಂದ ಕಾಪಾಡಿದ್ರು. ನಾನು ಇನ್ಫ್ಯಾಕ್ಟ್ ಆ ಲೇಖನವನ್ನ ನನ್ನ ಒಂದು ಪ್ರಥಮ ಪುಸ್ತಕ, ನಾನು ಬರೆದ ಮೊಟ್ಟ ಮೊದಲ ಪುಸ್ತಕದ ಕೊನೆಯ ಲೇಖನವಾಗಿ ಅದನ್ನ ಸೇರಿಸ್ಕೊಂಡಿದ್ದೇನೆ ನೆನಪಿಗಾಗಿ. ಹಂಗಾಗಿ ಅದು ಆ ಬರೀ ಲೇಖನ ಅದನ್ನು ನನ್ನ ಬರೀ ಲೇಖನವಾಗಿ ಉಳಿಲಿಲ್ಲ, ಅದು ತುಂಬಾ ಕಲಿಕೆಯ ಪಾಠದ ಅಧ್ಯಾಯವಾಗಿ ನನಗೆ ಉಳ್ಕೊಂಡು.

0: ಹಲೋ ಶ್ರೀಕಂಠ ಸರ್, ಕೇಳಿಸ್ತಿದ್ಯಾ?
1: ಹಾ, ನಮಸ್ಕಾರ ಹೇಳಿ.
0: ಹಾ,
1: ನಮಸ್ಕಾರ, ನಮಸ್ಕಾರ
0: ತಾಂತ್ರಿಕ
1: ಹೇಳಿ.
0: ಅಡಚಣೆ ಉಂಟಾಯಿತು, ಕ್ಷಮೆ ಇರಲಿ.
1: ಓಕೆ.
0: ಹಾ ಸರ್, ಅದೇ ನೀವು ಹೇಳ್ತಾ ಇದ್ರಿ, ಆ ಒಂದು ಏನು ಲೇಖನ ನಮ್ಮ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಎಚ್ಚರಿಸ್ತು, ಎಷ್ಟು ನಾವು ಇನ್ನೂ ಹೆಚ್ಚು ಸಂಶೋಧನೆ ಮಾಡಬೇಕು, ಅದು ಹೇಗೆ ಜನರನ್ನು ತಲುಪಬೇಕು, ತಲುಪಾದ ಮೇಲೆ ಅದು ಅವರಿಗೆ ಉಳಿಬೇಕು.

0: ಅವರ ಮನಸ್ಸಲ್ಲಿ ಅಂತ ಹೇಳಿದ್ರೆ
1: ಹೌದು.
0: ಹಾ, ಅದು ಎಷ್ಟು ನನ್ನ ಲೇಖನದ ಒಂದು ಆಸಕ್ತಿಯನ್ನು ಹೆಚ್ಚಿಸ್ತು, ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತು ಅಂತ ನೀವು ಹೇಳಿದ್ರಿ.
1: ಕರೆಕ್ಟ್, ಹೌದು.
0: ಹಾಂ, ಹಾಗೇನೆ ಸರ್, ಇವಾಗ ಮತ್ತೊಂದು ಲೇಖನ ಕರಡಿ ಕಾರಿಡಾರ್ ಅಂತ ಹೇಳಿ, ಸೊ ನೀವೇ ಬರೆದಿದ್ದಂಥದ್ದು, ಸೊ ಅದರ ಕುರಿತು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬಹುದಾ?
1: ಹೌದು, ಅದು ನಾನು ಪತ್ರಕರ್ತನಾದ್ಮೇಲೆ ಚಿತ್ರದುರ್ಗದ ಜಿಲ್ಲಾ ವರದಿಗಾರನಾಗಿದ್ದಾಗ ಮಾಡಿದಂತ ಒಂದು ಸರಣಿಯ ಸ್ಟೋರಿ. ಸಾಮಾನ್ಯವಾಗಿ ಎಲ್ಲರೂ ಆನೆ ಕಾರಿಡಾರ್ ಗಳ ಬಗ್ಗೆ ಮಾತಾಡ್ತಾರೆ, ನಾನು ಕರಡಿ ಕಾರಿಡಾರ್ ನ ಬರೆಯಕ್ ಶುರು ಮಾಡಿದೆ. ಅದು ಸ್ವಲ್ಪ ಕೆಲವರಿಗೆ ಸ್ವಲ್ಪ ಮೊದಲು ನಗೆ ಅಂತ ಅನ್ಸಿದ್ರು, ಆಮೇಲೆ ಅದರ ಗಂಭೀರತೆ ಅರ್ಥ ಆಯ್ತು. ಅದೊಂದೇನಿಲ್ಲ, ಒಂದ್ ಸಣ್ಣ ಸುದ್ದಿ. ಒಂದು ಆಶ್ರಯ ಬಡಾವಣೆಯ ಒಂದು ಗುಡ್ಡದ ತಪ್ಪಲಲ್ಲಿ, ಚಿತ್ರದುರ್ಗ ವರ್ಗಾಲಯದಲ್ಲಿ ಆಶ್ರಯ ಬಡಾವಣೆಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಬೆಳಗ್ಗೆ ಶೌಚಕ್ಕೆ ನಡ್ಕೊಂಡು ಹೋಗ್ತಾ ಇರ್ತಾನೆ, ಅವಾಗ ಕರಡಿ ದಾಳಿ ಮಾಡ್ತದೆ. ಆ ಸುದ್ದಿ ಆಗುತ್ತೆ, ಕರಡಿ ದಾಳಿ ಆಯ್ತು, ಅಲ್ಲೆಲ್ಲ ಕರಡಿಗಳು ಬರ್ತವೆ ಅಂತ ಹೇಳಿ ಕರಡಿ ಮೇಲೆ ಆರೋಪಗಳ ಮೇಲೆ ಆರೋಪ ಮಾಡ್ತಾ ಇರ್ತಾರೆ, ಸುದ್ದಿನೂ ಆಗುತ್ತೆ. ನನಗೆ ಯಾಕೆ ಕರಡಿ ದಾಳಿ ಮಾಡ್ತು, ಅದು ಸುಮ್ಮನೆ ದಾಳಿ ಮಾಡಲ್ಲ. ಯಾಕಂದ್ರೆ ಕರಡಿ, ನಾನು ಕರಡಿಯ ಊರಿನ ಸುತ್ತ ಇರುವಂತ ನಮ್ಮ ಹಳ್ಳಿ, ಸುಮ್ಮನೆ ಕರಡಿ ನಮ್ಮ ತೋಟಕ್ಕೆಲ್ಲ ಕರಡಿ ಬಂದ್ರೆ ಅವ್ರು ದಾಳಿ ಮಾಡಿರಲ್ಲ, ಅವ್ರು ತಿನ್ಕೊಂಡು ಹೋಗ್ತಾವ ಅದನ್ನ. ಯಾಕೆ ದಾಳಿ ಮಾಡ್ತು ಅಂತ ಹೇಳಿ ಸುಮ್ಮನೆ ಹೀಗೆ ಹೋದಾಗ, ಅವರು ಬರೋ ದಾರಿ ಇದ್ದಾಗ ಅಲ್ಲಿದ್ದ ಡಿ ಸಿ ನನಗೆ ಹೇಳಿದ್ರು, ಅದು ಆ ಗುಡ್ಡದಲ್ಲಿ ಕರಡಿಯ ವಾಸಸ್ಥಾನ ಗುಡ್ಡ, ಅದು ನಡ್ಕೊಂಡು ಬೆಳಗ್ಗೆ ಆಹಾರ ಹುಡ್ಕೊಂಡು ಹೋಗ್ತವೆ, ಸಂಜೆ ವಾಪಸ್ ಬರ್ತವೆ. ಆ ದಾರಿಯಲ್ಲಿ ಯಾರಾದ್ರೂ ಬಂದಾಗ ಸಹಜವಾಗಿ ಅದಕ್ಕೆ ತೊಂದರೆ ಆದ್ರೆ ಅಟ್ಯಾಕ್ ಮಾಡ್ತೇವೆ ಅಂತ. ಅದ್ರ ಅರ್ಥ ಏನು ಅಂತಂದ್ರೆ, ಆ ಗುಡ್ಡದ ತಪ್ಪಲು ಕರಡಿಯ ಜಾಗಗಳು, ಅಲ್ಲಿ ನಾವು ಮನುಷ್ಯ ವಸತಿ ಪ್ರದೇಶಗಳನ್ನ ಸೃಷ್ಟಿ ಮಾಡಿದೀವಿ, ಅದರಿಂದ ಹೀಗೆ ಕರಡಿಗಳು ದಾಳಿ ಮಾಡ್ತವೆ, ಪ್ರಕರಣಗಳೆಲ್ಲ ನಡೆದಿವೆ ಅಂತ ಸುದ್ದಿ ಸಿಕ್ತು. ಆ ಡಿ ಸಿ ಎಫ್ ಕುಮಾರಸ್ವಾಮಿ ಅಂತ ಅವ್ರ ಜೊತೆ ವಾಕ್ ಮಾಡ್ತಾ ಇದ್ದಾಗ ಕರಡಿ ಬಗ್ಗೆ ಸುಮ್ನೆ ಕೇಳಿದೆ ನಾನು, ಈ ಕರಡಿ ಯಾವಾಗ್ಲೂ ಇಲ್ಲ ಇಲ್ಲೇ ಓಡಾಡ್ತಾವ ಏನು ಅಂತ ಅವಾಗ ಹೇಳಿದ್ರು. ಎದುರುಗಡೆ ಜೋಗಿಮಟ್ಟಿ ಇದೆ, ಅದ್ರ ಪಕ್ಕದಲ್ಲಿ ಕರಡಿ ಗುಡ್ಡ ಇದೆ, ಅದ್ರ ಪಕ್ಕದಲ್ಲಿ ಚಂದ್ರವಳ್ಳಿ ಇದೆ, ಇವಿಷ್ಟು ಗುಡ್ಡದಿಂದ ಗುಡ್ಡಕ್ಕೆ ನಡ್ಕೊಂಡು ಹೋಗುವಂತ ಅವುಗಳ ದಾರಿ ಇದು ಅಂತ. ಅವುಗಳ ದಾರಿಯಲ್ಲಿ ನಾವು ಮನುಷ್ಯರು ಮನೆ ಕಟ್ಕೊಂಡಿದೀವಿ, ಲೇಔಟ್ ಗಳು ಮಾಡಿದೀವಿ, ಅಲ್ಲಿ ತಮ್ಮ ಅವು ತನ್ನ ಆಹಾರ ಹುಡುಕೋ ಟೈಮಲ್ಲಿ ತೊಂದರೆ ಆದಾಗ ದಾಳಿ ಮಾಡ್ತೀವಿ. ಹಾಗಾದ್ರೆ ಇವುಗಳಿಗೆ ಕರಡಿ ನಡೆದಾಡೋ ದಾರಿನ ನಾವು ಕರಡಿ ಕಾರಿಡಾರ್ ಅನ್ಬೋದ ಅಂತ. ಯಾಕನ್ಬಾರ್ದು ಸರ್, ಆನೆ ನಡೆದಾಡೋ ದಾರಿ ಆನೆ ಕಾರಿಡಾರ್ ಅಥವಾ ಇದು ಕರಡಿ ಕಾರಿಡಾರ್ ಅಂತ. ಆ ಕರಡಿ ಕಾರಿಡಾರ್ ಅನ್ನ ಸುದ್ದಿಯನ್ನ ನಾನು ಒಂದು ಸ್ಟೋರಿಯಾಗಿ ಬರೆದ ಮೇಲೆ, ಕರಡಿಯ ಮತ್ತೆ ಮಾನವ ಸಂಘರ್ಷಗಳ ನಡುವೆ ನಡೆಯತಕ್ಕಂತ ಎಲ್ಲಾ ಆಯಾಮಗಳು ಬಿಚ್ಚಿಕೊಳ್ತಾ ಹೋಯ್ತು. ಬರೀ ಒಂದು ಲೇಖನ ಒಂದು ವರದಿ ಅಂತ ಮಾಡೋದಕ್ಕೆ ಹೊರಟಾಗ ಸುಮಾರು ಒಂದು 10 ವರದಿನ ನಮ್ಗೆ ಮಾಡ್ಸಕ್ ಕಾರಣ ಆಯ್ತು. ಕರಡಿಯ ಜೀವನ ಕ್ರಮಗಳು, ಅವರು ಹೆಂಗಿಳಿತ, ಹೆಂಗೆ ಗುಡ್ಡದಿಂದ ಎಷ್ಟತ್ತಾದ್ಮೇಲೆ ಇಳಿಯುತ್ತೆ, ಎಷ್ಟತ್ತಾದ್ಮೇಲೆ ಹತ್ತವೆ, ನಾವ್ ಯಾಕೆ ಮನುಷ್ಯರು ಅವುಗಳಿಗೆ ತೊಂದರೆ ಕೊಡಬಾರದು, ಅವುಗಳ ಜೊತೆ ಮಕ್ಕಳ ಜೊತೆ ಇದ್ದಾಗ ಹೇಗೆ ವರ್ತಿಸ್ತವೆ, ಅವ್ರಿಗೆ ಆಹಾರ ಹೇಗೆ ಹುಡುಕ್ತವೆ, ಈಗ ಅವ್ರ ಸಹಜೀವನ ಹೇಗಿರುತ್ತೆ, ಮನುಷ್ಯರು ಇದ್ರು ಕೆಲವ್ರ ಜೊತೆ ಸಹಜೀವನ ಅವೇನು ತೊಂದರೆ ಮಾಡಿರಲ್ಲ, ಹೆಂಗ್ ನಡೆಸ್ತವೆ ಹೆಂಗಂತ ಬರೆದಾಗ, ಸೊ ನನಗೆ ಇಡೀ ಇಡೀ ಕರಡಿಯ ಜೀವನ ಶೈಲಿಯನ್ನ ಅಧ್ಯಯನ ಮಾಡೋದಕ್ಕೆ ಆ ಕರಡಿ ಕಾರಿಡಾರ್ ತುಂಬಾ ಸಹಾಯ ಆಯ್ತು. ಅದಕ್ಕಿಂತ ಬಹುಮುಖ್ಯವಾಗಿ ಕರಡಿಯ ಜೀವನವನ್ನು ಲೈವ್ ಆಗಿ ನಾವು ಶೂಟ್ ಮಾಡೋದಕ್ಕೆ ಅವಕಾಶ ಸಿಕ್ತು ನಮ್ಗೆ ಅದನ್ನ, ಈ ಸ್ಟೋರಿ ಹುಡ್ಕೊಂಡು ಹೋದಾಗ. ಹಿಂಗಾಗಿ ಹೊಸ ಹೊಸ ಆಯಾಮಗಳು ಈ ಲೇಖನದಿಂದ ನನಗೆ, ಆ ವನ್ಯಜೀವಿ ಮತ್ತೆ ಪ್ರಾಣಿ ಸಂಘರ್ಷದ ವಿಚಾರಗಳು ಈ ಲೇಖನದಿಂದ, ಈ ವರದಿಯಿಂದ ನನಗೆ ಗೊತ್ತಾಯ್ತು.
0: ಖಂಡಿತ ಖಂಡಿತ ಸರ್. ಏನಂತ ಹೇಳಿದ್ರೆ, ನೀವು ಹೇಳಿದ ಹಾಗೆ ಒಂದು ಸಣ್ಣ ವಿಷಯ, ಈಗ ನೋಡಿ ಒಂದು ಸಣ್ಣ ಹಲಸಿನ ಮರ ಅಥವಾ ದೊಡ್ಡ ಹಲಸಿನ ಮರ ಆದ್ರೆ ಸಣ್ಣ ವಿಷಯ. ಸೊ ಒಂದು ಹಲಸಿನ ಮರ ಹಾಗೆ ಒಂದು ಕರಡಿ ಪ್ರಾಣಿ ಅಲ್ವಾ, ಸೊ ನೋಡೋದಕ್ಕೆ ಬಹಳ ಸಣ್ಣ ವಿಷಯ ಅಂತ ಅನ್ನಿಸ್ಬಹುದು. ಆದ್ರೆ ಒಂದು ವಿಷಯದ ಹಿಂದೆ ನಾವು ಹೊರಟಾಗ ಅದ್ರ ಆಳ ಎಷ್ಟಿರುತ್ತೆ, ಅದ್ರ ಹಿಂದಿನ ಕಥೆ ಎಷ್ಟಿರುತ್ತೆ, ಶ್ರಮ ಎಷ್ಟಿರುತ್ತೆ, ನೀವು ಎಷ್ಟು ಓಡಾಡಿರ್ತೀರಿ ಅನ್ನೋದನ್ನ ಖಂಡಿತ ಈ ಒಂದು ಎರಡು ಕಥೆಗಳಿಂದ ಅಥವಾ ಸುದ್ದಿಗಳಿಂದ ನಾವಿವತ್ತು ತಿಳ್ಕೊಂಡಿದ್ವಿ. ನಮ್ಮ ಕೇಳುಗರು ಕೂಡ ಇಷ್ಟಪಟ್ಟಿರ್ತಾರೆ ಅಂತ ಭಾವಿಸ್ತಾ ಸರ್, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಮಾತಾಡಿದ್ದಕ್ಕೆ, ನಿಮ್ಮ ಒಂದು ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
1: ತಮಗೂ ಧನ್ಯವಾದಗಳು, ಆಕಾಶವಾಣಿಗೂ ಧನ್ಯವಾದಗಳು, ನನ್ನ ಅನುಭವವನ್ನು ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು.
0: ಖಂಡಿತ ಧನ್ಯವಾದಗಳು ಸರ್. ನಮಸ್ತೆ ಸರ್.

ಕೇಳಿದ್ರಲ್ಲ ಕೇಳುಗರೆ, ಗಾಣದಾಳು ಶ್ರೀಕಂಠ ಅವರು ತಮ್ಮ ಅನುಭವಗಳನ್ನು ಇಷ್ಟೊತ್ತು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗೆ ಈಗ ನಾನು ವಾಟ್ಸಾಪ್ ಪ್ರಶ್ನೆಯನ್ನು ಕೇಳಿದ್ದೆ, ಒಂದಷ್ಟು ಸಂದೇಶಗಳು ಬಂದಿದೆ. ಟೇಲರ್ ಸುರೇಶ್ ಹಗಿನವಾಳು ಇಂದ ಕಳಿಸಿದ್ದಾರೆ, ಧೈರ್ಯ ಶ್ರದ್ಧೆ ಶ್ರಮ ಗುರಿ ಇಷ್ಟನ್ನು ಯಾರೂ ಪಡೆದುಕೊಳ್ತಾರೆ, ಅಂಥವರಿಗೆ ಸಾಧನೆ ದೊಡ್ಡದೇನಲ್ಲ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಏನು ಸರಳವಾಗಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇನೆ ಇವಾಗ ಪ್ರಶ್ನೆ ಏನಪ್ಪ ಕೇಳಿದೆ ಅಂತ ಹೇಳಿದ್ರೆ, ನಾನು ಸಾಧನೆಗೆ ವಯಸ್ಸಿನ

0: ಮಿತಿ ಇಲ್ಲ. ಹೌದು, ಆದರೆ ಎಲ್ಲರ ಜೀವನ ಅವರ ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಸೊ ಎಲ್ಲ ಅಡೆತಡೆಗಳನ್ನು ಮೀರಿ ಸಾಧನೆ ಹೇಗೆ ಮಾಡ್ಬೋದು, ಅಷ್ಟು ಸುಲಭನ, ಹೇಗೆ ಸಾಧ್ಯ ಅಂತ ಕೇಳಿದೆ. ಹಾಗೆ ನಿಮ್ಮ ಸುತ್ತ ವಯಸ್ಸಾದಂಥವರು ಯಾರಾದರೂ ಈ ರೀತಿಯ ಒಂದು ಅಪರೂಪದ ಸಾಧನೆಯನ್ನು ಮಾಡಿರುವಂತಹ ಉದಾಹರಣೆ ನಿಮಗೆ ತಿಳಿದಿದ್ರೆ ಅದನ್ನು ಕೂಡ ನಮಗೆ ತಿಳಿಸಿ, ಸಂದೇಶವನ್ನು ಕಳಿಸಿ ಅಂತ ಹೇಳಿದೆ. ಹಾಗೆ ಮತ್ತೊಬ್ಬರು ನಂಜನಗೂಡಿನಿಂದ ಮಹೇಶ್ ನಾಯಕ್ ಅವರು ಕಳಿಸಿದ್ದಾರೆ. ನಮಸ್ಕಾರಗಳು. ಸಾಧನೆ ಅಂದರೆ ಅಣ್ಣಾ ಹಜಾರೆ ಇವರು ಎಷ್ಟೇ ವಯಸ್ಸಾದ್ರೂ ಹೋರಾಟ ಬಿಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ. ಆನಂತರ ಗೋವಿಂದರಾಜು 4ನೇ ಹಂತ ವಿಜಯನಗರ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಸಾಧನೆ ಮಾಡಲು ವಯಸ್ಸಿನ ಮಿತಿ ಇಲ್ಲ, ಇದನ್ನು ನಾವು ಒಪ್ತೇವೆ. ನಾವು ನಮ್ಮ ಸುತ್ತಮುತ್ತಲಿನ ಕೆಲವು ಹಿರಿಯ ನಾಗರಿಕರನ್ನು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಾ ಬೆಳೆದಿದ್ದು ಈಗ ನಾವೇ ಆ ಜಾಗಕ್ಕೆ ಬಂದಿದ್ದೀವಿ. ಈಗ ಅದು ನೆನಪಿಗೆ ಬಂದು ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ ಬಗ್ಗೆ ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೇರವಾಗಿ ಕಟ್ಟುವುದು, ಸಣ್ಣ ಅಳಿಲು ಸೇವೆ ಮಾಡ್ತಾ ಇರುವುದು ನನ್ನ ಮನಸ್ಸಿಗೆ ಖುಷಿ ತೋರ್ತಾ ಇದೆ. ನಮ್ಮ ಗಮನಕ್ಕೆ ಬಂದ ಒಬ್ಬ ಹಿರಿಯರು ಕೌಟಿಲ್ಯ ವೃತ್ತದಲ್ಲಿ ಒಬ್ಬರು ಸಂಜೆ ಟ್ರಾಫಿಕ್ ನಿಯಂತ್ರಣ ಮಾಡುವುದು ನಮ್ಮ ಗಮನಕ್ಕೆ ಸುಮಾರು 10-15 ವರ್ಷಗಳಿಂದ ನೋಡ್ತಾ ಇದ್ದೀವಿ. ಆ ಕಡೆಗೆ ಹೋದಾಗಲೆಲ್ಲ ಅವರಿಗೆ ಮುಂದೆ ಸಾಗುವಾಗ ನಮಿಸುತ್ತಾ ಮುಂದೆ ಹೋಗ್ತೇವೆ, ಅವರಿಗೆ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಗೋವಿಂದರಾಜು ಅವರೇ, ಧನ್ಯವಾದಗಳು ನಿಮ್ಮ ಒಂದು ಸಂದೇಶಕ್ಕೆ ಅಂತ ಹೇಳ್ತಾ ಹಾಗೆ ಮತ್ತಷ್ಟು ಸಂದೇಶಗಳು ಬಂದಿದೆ. ಈಗ ಮತ್ತೊಬ್ಬರು ಪತ್ರಕರ್ತರನ್ನು ಮಾತನಾಡಿಸಿ ನಂತರ ಮತ್ತೆ ಉಳಿದಂತಹ ಸಂದೇಶಗಳನ್ನು ನಾನು ಓದಿ ತಿಳಿಸ್ತೀನಿ ಅಂತ ಹೇಳ್ತಾ ಅದಕ್ಕೂ ಮುಂಚೆ ಒಂದು ಸಣ್ಣ ಗೀತೆ.
1: ಸಮಾಚಾರ ರೀ, ಎಲ್ರು ಹೇಗಿದ್ದೀರಿ?

0: ವರ್ತಮಾನ ವೃತ್ತಾಂತ ಸುದ್ದಿಯ ಹಿಂದಿನ ಕಥೆ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೇಳ್ತಾ ಇದ್ದೀರಿ. ಈಗ ಮತ್ತೊಬ್ಬರು ಪತ್ರಕರ್ತರು, ಎಂಆರ್ ಸತ್ಯನಾರಾಯಣ ಅಂತ ಹೇಳಿ, ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಹಲವು ಪ್ರತಿಷ್ಠಿತ ಪತ್ರಿಕೆಗಳು ಹಾಗೆ ಟಿವಿ ಮಾಧ್ಯಮಗಳಲ್ಲಿ ವರದಿಗಾರರಾಗಿ ಹಾಗೂ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಮೈಸೂರಿನಲ್ಲಿ ವಿಜಯವಾಣಿ ಪತ್ರಿಕೆಯ ಸ್ಥಳೀಯ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸತ್ಯನಾರಾಯಣ ಸರ್, ನಮಸ್ತೆ.
1: ನಮಸ್ತೆ ಮೇಡಮ್.
0: ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ತಮಗೆ.
1: ಥ್ಯಾಂಕ್ ಯು, ಧನ್ಯವಾದ.
0: ಹಾಂ ಸರ್, ಅದೇ ನಾನಿವಾಗ ಕಿರುಪರಿಚಯ ಮಾಡಿಕೊಟ್ಟಿದ್ದೀನಿ. ನೀವು ಈ ಒಂದು ಪತ್ರಕರ್ತರಾಗಬೇಕು ಅಂತ ಅಂದ್ಕೊಂಡಿದ್ಯಾಕೆ ಸರ್? ಮೊದಲನೇದಾಗಿ
1: ಸತ್ಯ ಹೇಳಬೇಕು ಅಂದ್ರೆ ಉದ್ಯೋಗಾವಕಾಶಕ್ಕಾಗೇ ಬಂದಿದ್ದ. ನಾನು ಪತ್ರಕರ್ತ ಆಗ್ಬೇಕು ಅಂತ ಹೇಳಿಲ್ಲ. ನಾನು ಡಿಗ್ರಿ ಮುಗಿಸಿದ ನಂತರ ನನಗೆ PG ಸೀಟ್ ಸಿಕ್ಕಿಲ್ಲ, ಜನರಲ್ ಮಿನಿಸ್ಟರ್ ಅಂತ ಹೇಳಿ. ಆಗ ಕಂಪ್ಯೂಟರ್ ಓದಿದ್ರೆ ಕೆಲಸ ಸಿಗುತ್ತೆ ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ಭಾವನೆಗಳಿತ್ತು. ಕಂಪ್ಯೂಟರ್ ಕೋರ್ಸ್ ಸೇರಿಕೊಂಡೆ. ಆ ಟೈಮಲ್ಲಿ ಹಾಸನದಲ್ಲಿ ಆಕಾಶವಾಣಿ ಕ್ಯಾಶುವಲ್ ಅನ್ನೋ ಸರ್ಕ ಆಫರ್ ಆಗಿತ್ತು. ಹಾಗಾಗಿ ಅಲ್ಲಿಗೆ ಅಪ್ಲೈ ಮಾಡಿದೆ. ರಿಟನ್ ಟೆಸ್ಟ್, ವಾಯ್ಸ್ ಟೆಸ್ಟ್ ಆಯ್ತು, ಪಾಸ್ ಆಯ್ತು, ಸೆಲೆಕ್ಟ್ ಆಯ್ತು. ಒಂದು 5 ವರ್ಷ ಆಕಾಶವಾಣಿಯಲ್ಲಿ ಕ್ಯಾಶುವಲ್ ಅನ್ನೋ ಸರ ಕೆಲಸ ಮಾಡಿದೆ. ಜೊತೆ ಜೊತೆಗೆ ಹೊಳೆ ನರಸೀಪುರದಲ್ಲಿ ಪ್ರಜಾವಾಣಿಗೆ ಕಾರ್ಫರ್ ಆಗಿತ್ತು, ಅಲ್ಲಿ ಅಪ್ಲೈ ಮಾಡಿದ್ದೆ. ಅಲ್ಲಿ ಸಹ ತಾಲೂಕು ಮ್ಯಾನೇಜರ್ ಆಗಿ ಅವಕಾಶ ಸಿಕ್ತು. ಅಲ್ಲಿಂದ

0: ಪತ್ರಿಕೋದ್ಯಮದ ಉದ್ಯೋಗಾವಕಾಶ ದೊರೆಯಿತು.
1: ಸೊ ಹಾಗೆ ನೀವು ಈ ಒಂದು ಪತ್ರಿಕೋದ್ಯಮ ವೃತ್ತಿಗೆ ಬಂದ್ರಿ ಅಂತ ಹೇಳ್ತಾ ಇದ್ರಿ.
0: ಹೌದು.
1: ಹಾಗೆ ವೃತ್ತಿಗೆ ಬಂದ ಮೇಲೆ ಸಾಕಷ್ಟು ಲೇಖನಗಳನ್ನು ಬರ್ತಿದ್ದೀರಾ. ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ವಿಶೇಷವಾದಂತಹ ಆಯ್ದ ಒಂದಷ್ಟು ವಿಷಯಗಳ ಲೇಖನಗಳ ಕುರಿತಾಗಿ ಅದರ ಹಿಂದಿನ ಕಥೆಗಳನ್ನು ತಿಳಿಸ್ಕೊಡುವಂತಹ ಒಂದು ಕಾರ್ಯಕ್ರಮ ಈ ವರ್ತಮಾನ ವೃತ್ತಾಂತ ಕಾರ್ಯಕ್ರಮ. ಹಾಗೆ ಅದರಲ್ಲಿ ಇವಾಗ ನೀವು ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಬಹಳಷ್ಟು ವಿಶೇಷವಾದಂತಹ ಕಥೆಗಳು ಲೇಖನಗಳಿರುತ್ತೆ. ಆದರೆ ಅದರಲ್ಲೂ ಇನ್ನಷ್ಟು ಅದ್ಭುತವಾಗಿರುವಂತಹ ವಿಷಯ ಅಂತ ಹೇಳಿದ್ರೆ ಈ ಒಂದು ಕೃಷ್ಣ ಮೃಗಗಳ ರಕ್ಷಣೆಯ ಬಗ್ಗೆ ನೀವು ಒಂದು ಸುದ್ದಿಯನ್ನು ಮಾಡಿದ್ರಿ. ಪ್ರಾಮುಖ್ಯತೆ ಹಾಗೆ ಆ ಹುಲ್ಲುಗಾವಲಿನ ಪಕ್ಕ ಬೆಳೆಯುವಂತಹ ಬೆಳೆಗಳ ಬಗ್ಗೆ ಹೇಗೆ ಜಾಗೃತರಾಗಿರಬೇಕು ಎಲ್ಲ ವಿಷಯಗಳನ್ನು ಈ ಒಂದು ಸುದ್ದಿಯಲ್ಲಿ ಲೇಖನದಲ್ಲಿ ನೀವು ಕವರ್ ಮಾಡಿದ್ರಿ ಸರ್. ಸೊ ಆ ಒಂದು ಸುದ್ದಿಯ ಹಿಂದಿನ ಕಥೆ ಏನು, ಏನು ಆ ಸುದ್ದಿ ಅನ್ನೋದನ್ನ ಇವಾಗ ನೀವು ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೇಕು.
0: ಖಂಡಿತವಾಗಿ ನಾನು ತುಮಕೂರಿನಲ್ಲಿ ರಾಜ್ಯದ ಪ್ರಮುಖ ದಿನಪತ್ರಿಕೆ ಒಂದರಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಇದು ಸ್ಟೋರಿ ಮಾಡೋ ಅವಕಾಶ ಒದಗಿ ಬಂತು. ಅಮೃತ್ ಮಹಲ್ ಹುಲ್ಲುಗಾವಲು ಅಂತ ಹೇಳಿ ನಾವೆಲ್ಲ ಕೇಳಿರ್ತೀನಿ.
1: ಹೌದು,
0: ರಾಜ್ಯದ ಒಂದು ಐದಾರು ಕಡೆ ಅತಿ ದೊಡ್ಡ ಮಟ್ಟದಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಅಮೃತ್ ಮಹಲ್ ಹುಲ್ಲುಗಾವಲು ಆಕ್ಚುಲಿ ಅದು. ತುಮಕೂರಿನಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ವ್ಯಾಪ್ತಿಯಲ್ಲೇ ಮೂರು ಕಡೆ ನಾಲ್ಕು ಕಡೆ ಈ ಹುಲ್ಲುಗಾವಲಿತ್ತು. ಈ ಅದು ಮೇಜರ್ ಆಗಿ ಬರುವಂತದ್ದು ಕಡೂರು ತಾಲೂಕು ಅಜ್ಜಂಪುರದಲ್ಲಿ ಅಮೃತ್ ಮಹಲ್ ತಳಿ ಸಂವರ್ಧನಾ ಕೇಂದ್ರ ಇದೆ. ಅಲ್ಲಿ ತಳಿ ಸಂವರ್ಧನೆ ಬೆಳವಣಿಗೆ ಈ ತರದ್ದು ಆಗ್ತದೆ. ಅಲ್ಲಿ ಹುಲ್ಗಾವಲಿದೆ, ಜೊತೆಗೆ ಅದ್ರ ಜೊತೆಗೆ ಆ ಹತ್ರ ಬರ್ತಕ್ಕಂತ ಬಾಸೂರು ಅಂತ ಹೇಳಿ ಕಡೂರು ತಾಲೂಕು, ಅಲ್ಲಿ ದೊಡ್ಡ ಮಟ್ಟದ ಹುಲ್ಗಾವಲಿದೆ. ಇನ್ನು ಉಳಿದಂತೆ ತಿಪ್ಪೂರು ತಾಲೂಕಿನ ಕೊನೆಹಳ್ಳಿ, ಗುಬ್ಬಿನಲ್ಲಿ, ಚಿಕ್ಕನಹಳ್ಳಿನಲ್ಲಿ, ತಿಪ್ಪೂರು ತಾಲೂಕಿನ ಕೆರೆಕೋಡಿ ರಂಗಾಪುರ, ಮಧುಗಿರಿ ತಾಲೂಕಿನ ಮೈದನಹಳ್ಳಿ, ಇಲ್ಲೆಲ್ಲ ಸಹ ದೊಡ್ಡ ಮಟ್ಟದಲ್ಲಿ ಈ ಅಮೃತ್ ಮಹಲ್ ಹುಲ್ಲುಗಾವಲು ಅಸ್ತಿತ್ವದಲ್ಲಿದೆ. ನಾನು ಸ್ಟೋರಿ ಮಾಡಿದ್ದು ಕೊನೆಹಳ್ಳಿ ಅಂತ ಹೇಳಿ, ತಿಪ್ಟೂರು ತಾಲೂಕಿನ ಕೊನೆಹಳ್ಳಿ ಅಮೃತ್ ಮಹಲ್ ಕಾವಲು ಅಂತ ಹೇಳಿ, ಅದನ್ನ ಬಿದಿರಾಮನ ಗುಡಿ ಕಾವಲು ಅಂತ ಹೇಳ್ತಾರೆ. ಸ್ಟೋರಿ ಮಾಡಿದ್ದು ಒಂದು ಹುಲ್ಲುಗಾವಲು ಆದ್ರೂ ಸಹ ಅದರ ಕಂಟೆಂಟ್ ಇಡೀ ಈ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇರ್ತಕ್ಕಂಥ ಎಲ್ಲಾ ಅಮೃತ್ ಮಹಲ್ ಹುಲ್ಲುಗಾವಲುಗಳ ಪರಿಸ್ಥಿತಿ, ಅವಳು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಸವಾಲುಗಳು, ಅಲ್ಲಿನ ಜೀವ ವೈವಿಧ್ಯ ಅಸ್ತಿತ್ವ ಮತ್ತು ಅವುಗಳಿಗೆ ಎದುರಾಗಿರ್ತಕ್ಕಂಥ ಆತಂಕ ಮತ್ತು ಸವಾಲುಗಳು ಎಲ್ಲವುಗಳನ್ನ ಒಳಗೊಂಡಂತಹ ಸ್ಟೋರಿ ಆಗಿತ್ತು ಅದು. ಉದಾಹರಣೆಗೆ ಹೇಳಿದರೆ ಕೊನೆಯಲ್ಲಿ ಒಂದೇ ಒಂದು ಉದಾಹರಣೆ ತಗೊಂಡು ನಾವು ಬರೆದಿದ್ದಾದ್ರೂ ಸಹ ಅದರ ಒಂದೇ ಒಂದು ಹುಲ್ಲುಗಾವಲಿನಲ್ಲಿ ಸುಮಾರು 278 ಸಸ್ಯ ಪ್ರಭೇದಗಳಿದ್ವು. ಅಂದ್ರೆ ಒಂದು ಪ್ಲಾಂಟ್ಗೆ ಹೆಚ್ಚು ನಾವು ಒಂದು ಫ್ಯಾಮಿಲಿ ಸೇರಿರುತ್ತೆ ಅಂತ ಹೇಳಿ ಆ ತರದ 76 ಕುಟುಂಬಗಳಿಗೆ ಸೇರಿದಂತ 278 ಸಸ್ಯ ಪ್ರಭೇದಗಳು ಅದೊಂದೇ ಕಾವಲ್ನಲ್ಲಿತ್ತು. 78 ಪಕ್ಷಿ ಪ್ರಭೇದಗಳನ್ನ ಕಂಡ್ವಿ ಅಲ್ಲಿ. ಸುಮಾರು 48 ಚಿಟ್ಟೆ ಪ್ರಭೇದಗಳು ಅಲ್ಲಿ ಅಸ್ತಿತ್ವದಲ್ಲಿದ್ದು ಬಹಳ ವಿಶೇಷ ಅಂದ್ರೆ 250 ಹೆಚ್ಚು ಕೃಷ್ಣ ಮೃಗಗಳಿದ್ವು ಅದೊಂದೇ ಹುಲ್ಗಾವಲ್ನಲ್ಲಿ. ಅಂದ್ರೆ 60 ಗುಂಪುಗಳು, ಹರ್ಡಲ್ಸ್ ಅಂತ ಹೇಳ್ತೀವಿ, 60 ಹರ್ಡಲ್ಸ್ ಗಳಲ್ಲಿ ವಿಭಾಗ ಆಗಿ ಸುಮಾರು 250 ಹೆಚ್ಚು ಕೃಷ್ಣ ಮೃಗಗಳಿದ್ದು ಅವುಗಳ ಜೈವಿಕ ಆಹಾರ ಪದ್ಧತಿಗೆ ಅನುಗುಣವಾಗಿ 2 ಚಿರತೆಗಳು ಸಹ ಹುಲ್ಗಾವಲ್ನಲ್ಲಿ ಇತ್ತು. ಈ ಎಲ್ಲವೂ ಸಹ ತುಮಕೂರು ಜಿಲ್ಲೆ ತಿಪ್ಟೂರ್ನ ಮೈತ್ರೇಯ ಅಂತ ಹೇಳಿ ಒಂದು NGO, ಅದರ ಮನೋಹರ್ ಪಟೇಲ್ ಅಂತ ಹೇಳಿ ಅದರ ಮುಖ್ಯಸ್ಥರು, ಅವರ ನೇತೃತ್ವದಲ್ಲಿ ನಡೆಸಿದಂತ ಜೀವ ವೈವಿಧ್ಯ ಸಮೀಕ್ಷೆಯ ಪ್ರಮುಖ ಅಂಶಗಳಿವು. ಅಲ್ಲಿ ನಮಗ್ ಕಂಡು ಬಂದಿದ್ದೇನಪ್ಪ ಅಂತಂದ್ರೆ ಈಗ ಹುಲ್ಗಾವಲಿದೆ, ಅಮೃತ್ ಮಹಲ್ ವಿಚಾರದಲ್ಲಿ ಒಂದು ಹೇಳ್ಬಿಡ್ತೀನಿ. ಅಮೃತ್ ಮಹಲ್ ಅನ್ನೋದು ಈ ನಾಡಿನ ಶ್ರೇಷ್ಠ ಜಾನುವಾರು ತಳಿ. ಇದು ಬಹಳ ಎತ್ತರದ ಮೈಕಟ್ಟು, ಆಕರ್ಷಕವಾದಂತಹ ಮೈಕಟ್ಟು ಮತ್ತೆ ಸದೃಢತೆಗೆ ಬಲಿಷ್ಠತೆಗೆ ಹೆಸರಾದಂತಹ ಜಾನುವಾರು ತಳಿ. ಅದು ಎತ್ತರವಾದಂತಹ ಭುಜ, ಆಕರ್ಷಕವಾದಂತಹ ಕೊಂಬು ಮತ್ತು ಹೆಚ್ಚು ಸಾಮರ್ಥ್ಯ ಇರತಕ್ಕಂತ ರಾಸು ಅದು. ಅದನ್ನ ಇತಿಹಾಸದಲ್ಲಿ ನೋಡ್ತೇವೆ ನಾವು, ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಮತ್ತು ಮೈಸೂರು ಮಹಾರಾಜ ಸಂಸ್ಥಾನಗಳಲ್ಲಿ ಅದನ್ನ ಯುದ್ಧ ಶಸ್ತ್ರಾಸ್ತ್ರಗಳಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಲಿಕ್ಕೆ ಬಳಸಿದಂತ ರಾಸು ತಳಿ. ಅದು ಅಷ್ಟು ಬಲಿಷ್ಠವಾದಂತಹ ತಳಿ. ಕೆಲವರು ಅದನ್ನ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಸಂಸ್ಥಾನದ ಅವಧಿನಲ್ಲಿ ಆ ಜಾನುವಾರುಗಳ ತಳಿಯನ್ನ ಅಭಿವೃದ್ಧಿ ಪಡಿಸಬೇಕು, ಅದರ ಹಾಲು ಬೆಣ್ಣೆ ಉತ್ಪನ್ನಗಳು ಡೈರಿ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಲ್ಲ ಅದರ ಉತ್ತೇಜನೆಗೆ ಬೆಣ್ಣೆ ಇಲಾಖೆ ಅಂತಾನೆ ತೆರೆದಿದ್ರು ಅಂತಕ್ಕಂಥ ಇತಿಹಾಸದಲ್ಲಿ ದಾಖಲಾಗಿದೆ. ಅಷ್ಟು ಶ್ರೇಷ್ಠವಾದಂತಹ ತಳಿ ಅದು. ಅದನಿಗೆ ಲಾಭದಾಯಕ ಅಲ್ಲ ಅಂತೇಳಿ ಮುಚ್ಚುತ್ತಾರೆ. ಮತ್ತೆ ಇದು ಅರಿವು ಬ್ರಿಟಿಷರಿಗೆ ಗೊತ್ತಾಗ್ತದೆ, ಬ್ರಿಟಿಷರು ಅದನ್ನ ಮತ್ತೆ ಪುನರುಜ್ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಅದನ್ನ ಮೈಸೂರು ಮಹಾಸಂಸ್ಥಾನಕ್ಕೆ ವಹಿಸ್ತಾರೆ, ನೀವು ಉಳಿಸ್ಕೊಂಡು ಇದನ್ನ ಮುಂದುವರಿಸಿ ಅಂತೇಳಿ.

0: ಮೈಸೂರು ಮಹಾಸಂಸ್ಥಾನ ಈ ಇಷ್ಟು ಹುಲ್ಲುಗಾವಲುಗಳಿಗೆ ಆಶ್ರಯವನ್ನು ಕೊಟ್ಟು ರಾಜಾಶ್ರಯವನ್ನು ಕೊಟ್ಟು ಆ ಮೀಸಲನ್ನ ಇರುತ್ತೆ ಇಂಥ ಜಾಗವನ್ನ ಹುಲ್ಲುಗಾವಲಾಗಿ ಇಡಬೇಕು ಅಂತ ಹೇಳಿ. ಅಂತ ಹುಲ್ಲುಗಾವಲುಗಳಲ್ಲಿ ಕೊನೆಹಳ್ಳಿಯ ಹುಲ್ಲುಗಾವಲು ಸಹ ಒಂದು. ಅದರ ವಿಸ್ತೀರ್ಣ 1547 ಎಕರೆ, ಅಂದ್ರೆ ಸುಮಾರು 9 ಹಳ್ಳಿಗಳ ಬಾರ್ಡರ್ ಗೆ ಸೇರಿದಂತ ಒಂದು ಹುಲ್ಲುಗಾವಲು, ಬೃಹತ್ ಹುಲ್ಲುಗಾವಲು. ಇಲ್ಲಿ ಸಮಸ್ಯೆ ಏನಪ್ಪಾ ಅಂದ್ರೆ ಕೃಷ್ಣ ಮೃಗಗಳ ಅಸ್ತಿತ್ವಕ್ಕೆ ಬಹುದೊಡ್ಡ ಪೆಟ್ಟು ಬೀಳ್ತಾ ಇರುತ್ತೆ. ಅಳ್ಳಬೇಟೆ ನಡೀತಾ ಇರ್ತದೆ. ಅಳ್ಳಬೇಟೆ ಯಾವ ಹಂತದಲ್ಲಿ ಇರ್ತದೆ ಅಂತಂದ್ರೆ, ಮೈಸೂರು ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಿಂದ ಜನಗಳನ್ನ ಕರ್ಕೊಂಡು ಬಂದು, ಅಂದ್ರೆ ಮೋಜು ಮಸ್ತಿನಲ್ಲಿ ತೊಡಗಿದಂತ ಯುವ ಸಮೂಹ, ಅಂದ್ರೆ ಪ್ರಾಣಿಗಳ ಬೇಟೆ ಆಡಿ ವಿಕೃತ ಸಂತೋಷವನ್ನು ಅನುಭವಿಸ್ತಾ ಇರ್ತಕ್ಕಂತ ಯುವ ಸಮೂಹವನ್ನ ಮೈಸೂರಿನ ಪ್ರತಿಷ್ಠಿತ ಹೋಟೆಲ್ಗಳೇ ಪ್ರೋಟೋಕಾಲ್ ಮಾಡ್ಕೊಂಡು ಕರ್ಕೊಂಡು ಬಂದು ಮಧ್ಯರಾತ್ರಿ ಅವಳನ್ನ ಬೇಟೆಯಾಡಿಸಿ ಆ ಕ್ಷಣವೇ ಆ ಸತ್ತಂತ ಕೃಷ್ಣ ಮಗುವನ್ನು ಹೊತ್ಕೊಂಡು ಹೋಗೋ ಅಂತ ಒಂದು ಸನ್ನಿವೇಶ ಕಳ್ಳಬೇಟೆ ಪ್ರಕರಣ ಅಲ್ಲಿ ನಡೀತಾ ಇರ್ತದೆ. ಒಂದು ರೀತಿಯಲ್ಲಿ ಪರಿಸರ ಪ್ರೇಮಿಗಳಿಗೆ ಆತಂಕ, ಇಂಥ ದುಷ್ಕೃತ್ಯ ನಮ್ ಕಡೆ ನಡೀತದೆ, ಇದಕ್ಕೆ ತಡೆ ಹಾಕ್ಬೇಕು ಅಂತ ಹೇಳಿ. ಇನ್ನೊಂದು ಸವಾಲ್ ಏನಪ್ಪ ಅಂತಂದ್ರೆ, ಹುಲ್ಲುಗಾವಲು ಹೊಂದಿಕೊಂಡಿರ್ತಕ್ಕಂಥ ಭೂಮಿ ಅಕ್ಕಪಕ್ಕದ ರೈತರು ಆ ಬೆಳೆಗಳನ್ನು ಬೆಳೀತಾರ, ಅವು ಕೃಷ್ಣಮೃಗಗಳು ನಮ್ಮ ಜಮೀನಿಗೆ ಬಂದು ನಮ್ಮ ಬೆಳೆನ ತಿಂದು ಹಾಳಾಗ್ತಾ ಇದೆ, ಸೊ ಇದರಿಂದ ಅರ್ಥ ಅವಾಯ್ಡ್ ಆಗ್ಲಿ ಅಂತ ಹೇಳಿ ಅವರೊಂದು ರೀತಿಯಲ್ಲಿ ಸಂತಸ ಪಡ್ತಾ ಇರ್ತಕ್ಕಂಥ ಸನ್ನಿವೇಶ ಇರುತ್ತೆ. ಸಂತೋಷ ಅಂತಂದ್ರೆ ಸಂಪೂರ್ಣ ಅಲಸದ್ದೆ ಅವಾಯ್ಡ್ ಆಯ್ತಲ್ಲ ಅಂತ ನೆಮ್ಮದಿ ವಾತಾವರಣ, ಅದನ್ನು ಸಾವನ್ನು ಸಂಭ್ರಮಿಸ್ತಾ ಇರೋದಿಲ್ಲ ಅವರು. ಆದ್ರೆ ಏನು ಸಮಾಧಾನ, ನಮ್ಮ ಬೆಳೆ ಉಳಿತಲ್ಲ ಅಂತ ಲಿಂಗಲಾರು ಸಹ
1: ಅವರ ಯೋಚನೆ ಒಂದು ಬೇರೆ ತರ ಇರುತ್ತೆ.
0: ಹೌದೌದು, ಅಂದ್ರೆ ಆಲೋಚನೆ ದಿಕ್ಕು ಬೇರೆ ಇರುತ್ತೆ, ಸಂಭ್ರಮಿಸ್ತಾ ಇರೋದಿಲ್ಲ, ಸಮಾಧಾನ ಪಟ್ಟಿರ್ತಾರೆ ಅವರು. ಈ ಕಳ್ಳಬೇಟೆಯನ್ನ ಹೇಗೆಲ್ಲ ನಿಯಂತ್ರಣ ಮಾಡಬಹುದು ಅಂತ ಹೇಳಿ ಒಂದಿಷ್ಟು ಪರಿಸರ ಆಸಕ್ತರು ಒಂದಿಷ್ಟು ಆಲೋಚನೆ ಮಾಡ್ತಾ ಇರ್ತಾರೆ. ಅರಣ್ಯ ಇಲಾಖೆ ಹೇಗೆಲ್ಲ ನಾವು ನೆರವಾಗಬಹುದು ಅಂತ ಹೇಳಿ, ಅರಣ್ಯ ಇಲಾಖೆ ಸಹ 1,000 ಎಕರೆ ವಿಸ್ತೀರ್ಣದಲ್ಲಿರ್ತಕ್ಕಂತ ಹುಲ್ಗಾವಲಿನಲ್ಲಿ ಕಳ್ಳರು ಎಲ್ಲಿಂದ ಬರ್ತಾರೆ ಎಲ್ಲಿಂದ ಹೋಗ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಆದ್ರೆ ಆ ಕಳ್ಳಬೇಟೆಗೆ ಆ ಸ್ಥಳೀಯರು ಸಹ ಒಂದಿಷ್ಟು ಜನ ಸಾಥ್ ಕೊಡ್ತಾ ಇರ್ತಕ್ಕಂತ ಸನ್ನಿವೇಶ ಇರ್ತದೆ. ಎಲ್ಲ ಕಡೆ ನಾವು ನೋಡ್ತೇವೆ ಪ್ರತಿ ಕಳ್ಳತನಕ್ಕಿಂತೆ ಅದರ ಸ್ಥಳೀಯರ ಸಹಕಾರ ಇದ್ದೇ ಇರ್ತದೆ. ಅಲ್ಲೂ ಸಹ ಆ ಥರದ ಸಣ್ಣ ಮಟ್ಟದ ಸಹಕಾರ ಇರುತ್ತೆ. ಆದ್ರೆ ಈ ಮನೋಹರ್ ಪಟೇಲ್ ಹೇಳಿದ್ನಲ್ಲ, ಇವರ ಒಂದು ತಂಡ, ಇವರೇ ಅಲ್ಲಿ ಒಂದಷ್ಟು ಪರಿಸರ ಆಸಕ್ತರನ್ನ ಗುರುತಿಸಿ ಅವ್ರ ಮೊಬೈಲ್ಗಳಿಗೆ ಆ ಕಾಲಕ್ಕೇನೆ ಒಂದು 20 ಹಿಂದಿನ ಕತೆ ಇದ್ರು, ಆ ಕಾಲಕ್ಕೇನೆ 100-150 ರೂಪಾಯಿ ಕರೆನ್ಸಿ ಆಗ್ತಾ ಇರ್ತಾರೆ ಮೊಬೈಲ್ಗೆ. ನಿಮ್ಮ ಊರಿನಲ್ಲಿ ಈ ತರ ಜೀಪ್ ಸಾಕಂದ್ರೆ ವೆಹಿಕಲ್ ಗಳು ಮಧ್ಯರಾತ್ರಿ ಮಾಡಿದ್ರೆ ದಯವಿಟ್ಟು ಒಂದು ಮೆಸೇಜ್ ಹಾಕಿ ಅದನ್ನು ಫೋನ್ ಮಾಡಿ ಹೇಳಿ ಅಂತ ಹೇಳಿ. ಸೊ ಅಂತ ನೆಟ್ವರ್ಕ್ ನ ಇವರು ಸಂಪಾದಿಸಿರ್ತಾರೆ. ಸೊ ಎಷ್ಟೋ ಬಾರಿ ಅವರು ಕಳ್ಳಬೇಟೆಗೆ ಬಂದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟು ಸರಿರಾತ್ರಿನಲ್ಲಿ ಅವ್ರು ಹೋಗಿ ಅಟ್ಯಾಕ್ ಮಾಡುವಂತ ಹತ್ತಿರಕ್ಕೆ ಸಿಕ್ಕಂತ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗುವಂತ ಸನ್ನಿವೇಶನೂ ನೋಡಿರ್ತೀವಿ. ಕೆಲವರ ಸಿಕ್ಕಿರ್ತಕ್ಕಂತ ಸನ್ನಿವೇಶನೂ ಇರ್ತದೆ. ಸೊ ಎಲ್ಲ ವಾತಾವರಣದಲ್ಲಿ ಆ ಕೃಷ್ಣ ಮೃಗಗಳಿಗೆ ಎದುರಾದಂತ ಬಹುದೊಡ್ಡ ಆತಂಕದ ಸನ್ನಿವೇಶನ ಅಲ್ಲಿ ದಾಖಲಿಸಿದ್ವಿ. ಆಮೇಲೆ ಅರಣ್ಯ ಕೆಲವರು ಹೇಳ್ತಾ ಇರ್ತಾರೆ, ನಮ್ಗೆ ಹುಲ್ಲುಗಾವಲಿಗೆ ಹೊಂದ್ಕೊಂಡಂತಹ ಜಾಗದಲ್ಲಿ ನಿರ್ದಿಷ್ಟ ಬೆಳೆನೇ ಬೆಳೆದಿ ಅಂತ ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಬೆಳೆ ಬೆಳೀತಕ್ಕಂಥದ್ದು ನಾವು ಭೂಮಿಯ ಮಾಲೀಕ ಸರ್ವಾಧಿಕಾರ ಆಗಿರುತ್ತೆ. ಆದ್ರೂ ಸಹ ಮನವೊಲಿಸಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ. ಕೃಷ್ಣ ಮೃಗಗಳು ನಿಮ್ಮ ಬೆಳೆಗಳಿಗೆ ತೊಂದರೆ ಮಾಡದೇ ಇರತಕ್ಕಂತಹ ಬೆಳೆ ಪ್ರಕಾರಗಳನ್ನ ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ, ಆ ಪ್ರದೇಶದಲ್ಲಿ ಬೆಳೀರಿ ಅಂತ ಹೇಳ್ಬೋದು. ತೋಟಗಾರಿಕೆ ಬೆಳೆ ಬೆಳೆದ್ರೆ ಒಂದ್ ಹಂತಕ್ಕೆ ತೋಟಗಾರಿಕೆ ಬೆಳೆ 8 ದಾಟಿದ್ರೆ ಕೃಷ್ಣ ಮೃಗಗಳಿಂದ ಯಾವುದೇ ರೀತಿ ಅಪಾಯ ಎದುರಾಗುವುದಿಲ್ಲ. ತೋಟಗಾರಿಕೆ ಹೊರತುಪಡಿಸಿ ಹುಲ್ಲುಗಳಿಗೆ ಹುಲ್ಲುಗಾವಲಿಗೆ ಸೀಮಿತವಾಗಿ ಮತ್ತು ಪರ್ಯಾಯವಾಗಿರ್ತಕ್ಕಂತ ಹೋಲಿಕೆ ಆಗ್ತಕ್ಕಂಥ ಬೆಳೆಗಳನ್ನು ಬೆಳೆದ್ರೆ ಸಹಜವಾಗಿನೇ ಕೃಷ್ಣ ಮೃಗಗಳು ಮೇವು ಆಚೆ ಬರೋದು, ಮೇವು ತಿನ್ನೋದು, ನಷ್ಟ ಮಾಡೋದು, ಈ ತರದೆಲ್ಲ ಇರ್ತದೆ. ಹಾಗಾಗಿ ಎಷ್ಟೇ ಮನವೊಲಿಸಿದ್ರು ಸಹ ರೈತರ ಇಚ್ಛೆ ವಿರುದ್ಧವಾಗಿ ನಡೆಯಕ್ಕಾಗೋದಿಲ್ಲ. ಹಾಗಾಗಿ ಅದು ಒಂದು ಸವಾಲಾಗಿರುತ್ತೆ.
1: ಆ
0: ಹುಲ್ಲುಗಾವಲಿನ ಸುತ್ತಮುತ್ತ ಪ್ರದೇಶದಲ್ಲಿ ಎಂತಹ ಬೆಳೆಗಳನ್ನ ಬೆಳಿಬೇಕು, ಆ ಮೂಲಕ ರೈತರು ಹೇಗೆ ಜಾಗೃತಿ ಮಾಡಬೇಕು ಅಂತಕ್ಕಂಥದ್ದು ಸಹ ಒಂದು ಸವಾಲಾಗಿರುತ್ತೆ. ಈ ಸ್ಟೋರಿ ಮಾಡಿದ್ಮೇಲೆ ಇಂತಹ ಒಂದು ಕಳ್ಳತನ ಪ್ರಕರಣಗಳು, ಕಳ್ಳಬೇಟೆ ಪ್ರಕರಣ ನಡೀತಾ ಇದೆ ಅಂತ ಒಂದು ಮಾಹಿತಿ ಹೊರಜಗತ್ತಿಗೆ ಗೊತ್ತಾದ್ಮೇಲೆ ಇಲಾಖೆ ಜಾಗೃತ ಆಗುತ್ತೆ, ಪರಿಸರ ಆಸಕ್ತರು ಪ್ರಾಣಿ ಪ್ರಿಯರು ಸಹ ಜಾಗೃತ ಆಗ್ತಾರೆ. ಈ ಕೃಷ್ಣ ಮೃಗಗಳನ್ನ ಸಂರಕ್ಷಣೆ ಮಾಡಬೇಕು, ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ಹುಲ್ಲುಗಾವಲು ಅಂತ ಹೇಳಿ ಮೀಸಲು ಹುಲ್ಲುಗಾವಲು ಅಂತ ಹೇಳಿ ಘೋಷಣೆ ಮಾಡಬೇಕು. ಹಾಗೇನೆ ಕೃಷ್ಣ ಮೃಗ ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಈ ಹುಲ್ಲುಗಾವಲನ ಘೋಷಣೆ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಒತ್ತಾಯಗಳು ಕೇಳಿಬರ್ತದೆ. ಜಿಲ್ಲಾಡಳಿತ ಸರ್ಕಾರದ ಗಮನಕ್ಕೆ ಹೋಗ್ತದೆ. ಇದಕ್ಕೇನಾದ್ರೂ ಒಂದು ಪ್ರಯ ಮಾಡಲೇಬೇಕಲ್ಲ ಅಂತ ಹೇಳಿ ಈ ಬೇಲಿಯನ್ನು ಅಳವಡಿಸಿದ್ರೆ ಹೇಗೆ ಅಂತ ಹೇಳಿ ಒಂದು ಆಲೋಚನೆ ಮಾಡ್ತಾರೆ. ಸೋಲಾರ್ ಬೇಲಿ ಹಾಕೋದು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಅದು 150 ಎಕರೆಗೆ ಸೋಲಾರ್ ಬೇಲಿ ಆ ಸಂದರ್ಭಕ್ಕೆ ಕಷ್ಟ ಸಾಧ್ಯ.

0: ಆ ತರ ಯೋಚನೆ ಮಾಡಿ ಲಿಮಿಟೆಡ್ ಬಜೆಟ್ ಅಲ್ಲಿ ಏನ್ ಮಾಡಬಹುದು ಅಂತ ಹೇಳಿ ಒಂದು 15 ಎಕರೆಗೆ ಎಲ್ಲಿ ಹರಡಲ್ಸ್ ಮೇಜರ್ ಆಗಿ ಕಂಡು ಬರ್ತದೆ, ಕೃಷ್ಣಮೃಗಗಳ ತಂಡಗಳು ಎಲ್ಲೆಲ್ಲಿ ಬೀಡ್ ಬಿಟ್ಟಿರ್ತವೆ, ಮೇಜರ್ ಆಗಿ ಕಂಡು ಬರ್ತಕ್ಕಂತ ಪ್ರದೇಶಕ್ಕೆ ಸುತ್ತರ್ದಾಗೆ ಸೋಲಾರ್ ಬೇಲಿ ಹಾಕೋದು ಅಂತ ಹಾಕ್ತಾರೆ. ಅಂದ್ರೆ ಸೋಲಾರ್ ಬೇಲಿ ಹಾಕಿದ್ರೆ ಅದನ್ನ ಟಚ್ ಮಾಡಿದ್ರೆ ಸಾಯೋದಿಲ್ಲ, ಆದ್ರೆ ಅಲ್ಲಿಂದ ಆಚೆ ಹೋಗ್ದಲೇ ಒಳಗ್ ಬರ್ತವೆ. ಇದು ಸೋಲಾರ್ ಬೇಲೆ ಕಾನ್ಸೆಪ್ಟ್. ಆದ್ರೆ ಅದು ಎಂತ ದುರುಪಯೋಗ ಆಯ್ತು ಅಂತ ಹಂತದಲ್ಲಿ ಅಂದ್ರೆ, ಆ ಇಲಾಖೆಯವರೇ ಕೆಲವ್ರು ಹೇಳುದು ಇಲಾಖೆಯವರೇ ಕೊಟ್ರು ಡೈರೆಕ್ಟ್ ಕರೆಂಟ್ ಅಂತ ಹೇಳಿ, ಕೆಲವ್ರು ಹೇಳ್ತಾರೆ ಇಲ್ಲ ಸುತ್ತಮುತ್ತ ರೈತರು ಕೊಟ್ರು ಅಂತ ಹೇಳಿ, ಕೆಲವು ಬಾರಿ ಅದಕ್ಕೆ ಡೈರೆಕ್ಟ್ ಕನೆಕ್ಟ್ ಕರೆಂಟ್ ನ ಕನೆಕ್ಟ್ ಮಾಡಿ ಒಂದಷ್ಟು ಪ್ರಾಣ ಹಾನಿ ಆಗುವಂತ ಸನ್ನಿವೇಶ ಎದುರಾಯ್ತು. ಅದು ಅದರಲ್ಲಿ ಕೃಷ್ಣ ಮೃಗಗಳು ಸತ್ತು, ಬೇರೆ ಬೇರೆ ಕಾಡು ಪ್ರಾಣಿ ಹಂದಿಗಳು, ಚಿರತೆಗಳು, ಮೊಲ, ಈ ತರದ್ದೆಲ್ಲ ಆ ಪರಿಸರದಲ್ಲಿ ಜನಜೀವನ ಕಂಡುಕೊಂಡಿ ಅಂದ್ರೆ ಜೀವನ ಕ್ರಮವನ್ನು ಕಂಡುಕೊಂಡಿಂತ ಕಾಡು ಪ್ರಾಣಿಗಳು ಒಂದಿಷ್ಟು ಸಂತ ಸನ್ನಿವೇಶ ಆಯ್ತು. ಆಗ ಮತ್ತಿನ್ನೊಂದು ಹೋರಾಟ ಆಯ್ತು, ಈ ಸೋಲಾರ್ ಬೇಲಿ ತೆರವುಗೊಳಿಸಬೇಕು ಅಂತೇಳಿ. ಸೊ ಒಂದು ರೀತಿ ಅನುಕೂಲ, ಒಂದು ರೀತಿ ಅನಾನುಕೂಲ, ಈ ರೀತಿ ಎಲ್ಲ ಆಗೋಯ್ತು. ಒಟ್ಟಾರೆಯಾಗಿ ಕೃಷ್ಣ ಮೃಗಗಳ ರಕ್ಷಣೆ ಬಹಳ ಮುಖ್ಯವಾಗಿ ಹುಲ್ಲುಗಾವಲನ ರಕ್ಷಣೆ ಮಾಡ್ಬೇಕು. ಹುಲ್ಲುಗಾವಲು ರಕ್ಷಣೆ ಆಯ್ತು ಅಂತಂದ್ರೆ ಅದನ್ನ ಅದರೊಳಗಿರೋ ಜೀವ ವೈವಿಧ್ಯತೆಯ ರಕ್ಷಣೆ ಸಹಜವಾಗಿ ಆಗ್ತದೆ. ಆ ನಿಟ್ಟಿನಲ್ಲಿ ಹುಲ್ಲುಗಾವಲು ಕೃಷ್ಣ ಮೃಗಗಳು ಸೇರಿದಂತೆ ಎಲ್ಲ ಜೀವ ವೈವಿಧ್ಯ ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹುದೊಡ್ಡ ಆಂದೋಲನಕ್ಕೆ ಅದು ಕಾರಣ ಆಯ್ತು ವರದಿ.
1: ಓಕೆ, ಸೊ ಅದೇ ನೀವು ಈಗ ಹೇಳಿದಂಥ ಕಥೆಯಲ್ಲಿ ಒಂದು ನನಗನ್ಸಿದ್ದೇನಂತ ಹೇಳಿದ್ರೆ, ಎಲ್ಲರೂ ಅವರವರ ಒಂದು ಆಲೋಚನೆಗಳಲ್ಲಿ ಅವರವರ ಪರ್ಸ್ಪೆಕ್ಟಿವಲ್ಲಿ ಅಂತ ಹೇಳ್ತಾರಲ್ಲ, ಸೊ ಪರ್ಸ್ಪೆಕ್ಟಿವಲ್ಲಿ ಯಾರು ಮಾಡಿದಂಥದ್ದು ತಪ್ಪಲ್ಲ, ಆದರೆ ಕೆಲವು ಒಂದು ಸಂದರ್ಭಗಳಲ್ಲಿ ಅನಾಹುತಗಳು ಸಂಭವಿಸುತ್ತೆ, ಅದು ಯಾರ ಕೈಯಲ್ಲೂ ಇರೋದಿಲ್ಲ, ನಿಯಂತ್ರಣ ಮಾಡೋಕೆ ಸಾಧ್ಯ ಆಗಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ. ಹೌದು, ನಾವು ನಮ್ಮ ಕೈಲಾದಂಥ ಒಂದು ಸಹಾಯವನ್ನ ಅಂತ ಹೇಳ್ಬೋದು, ಯಾಕೆಂದ್ರೆ ನೀವು ಒಂದು ಹುಲ್ಲುಗಾವಲಿನ ರಕ್ಷಣೆ, ಪ್ರಾಣಿಗಳ ರಕ್ಷಣೆ, ಅದು ಉಳ್ಕೋಬೇಕು ಅನ್ನೋ ಒಂದು ನಿಟ್ಟಿನಿಂದ ಜನರಿಗೆ ಇದ್ರ ಬಗ್ಗೆ ಒಂದು ಅರಿವು ಇರಬೇಕು ಅನ್ನೋ ಕಾರಣದಿಂದ ನೀವು ಬಹಳ ಕಷ್ಟಪಟ್ಟು ಈ ಒಂದು ಲೇಖನವನ್ನ ತಂದಿದ್ದೀರಿ, ಜನಕ್ಕೆ ತಿಳಿಸಿದ್ದೀರಿ. ಹಾಗೆ ಇದು ಎಷ್ಟು ದಿನಗಳ ಕಾಲ ನೀವು ಈ ಒಂದು ಲೇಖನದ ಕುರಿತಾಗಿ ಸಂಶೋಧನೆ ಮಾಡಿದ್ದು ಸರ್?
0: ಇದು 2006-09 ನಡೆದಂತ ನಿರಂತರವಾದಂತ ವರದಿಗಾರಿಕೆ ಇದು. ಅದೊಂದು ಟೀಮ್ ಇತ್ತು, ನಾನು ನಿಮ್ಗೆ ಹೇಳಿದ್ನಲ್ಲ ತಿಪ್ಟೂರ್ನಲ್ಲಿ ಮನೋಹರ್ ಪಟೇಲ್ ಅಂತ ಹೇಳಿ ಆ ಪರಿಸರ ಆಸಕ್ತರು, ಅವರು ನಮ್ಮೊಂದಿಗೆ ಕೈ ಜೋಡಿಸಿ ಜೊತೆನಲ್ಲೇ ಹೋಗಿ ಸ್ಥಳವನ್ನ ನೋಡಿ ಅಲ್ಲಿ ಎದುರಾಗ್ತಾ ಸನ್ನಿವೇಶಗಳನ್ನ ವಿವರಣೆ ಕೊಟ್ಟು 2006-09 ನಡುವೆ ನಿರಂತರವಾಗಿ ಅದರ ವರದಿಗಾರಿಕೆಯನ್ನ ಮಾಡ್ಲಿಕ್ಕೆ ಅವಕಾಶ ಆಯ್ತು.
1: ಮೂರು ವರ್ಷಗಳ ಕಾಲ ಈ ಒಂದು ಏನೋ ವಿಷಯದ ಹಿಂದೆ ನೀವು ಏನೋ ಓಡಾಟ ಮಾಡಿ ವಿಷಯವನ್ನ ಕಲೆ ಹಾಕಿದಿರಾ. ಹೌದು, ನೋಡಿ ಎಷ್ಟು ಸುಲಭವಾಗಿ ಇವಾಗ ನೀವು ಒಂದು 5-10 ನಿಮಿಷದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ರಿ, ಆದ್ರೆ ಅದರ ಹಿಂದೆ 3 ವರ್ಷಗಳ ಶ್ರಮ ಇದೆ ಅಲ್ವಾ? ಎಷ್ಟು ಕಷ್ಟಪಟ್ಟಿರ್ತೀರಿ ಅಂದ್ರೆ, ಆ ಒಂದು ಹುಲ್ಲುಗಾವಲನ್ನ ನೀವು ಪ್ರವೇಶ ಮಾಡೋದಕ್ಕೆ ಬಹಳ ಕಷ್ಟ ಆಗಿರುತ್ತೆ ಆ ಸಂದರ್ಭದಲ್ಲಿ, ಅಂದ್ರೆ ನೀವು ಈಗ ಒಂದು 3 ವರ್ಷಗಳ ಹಿಂದೆ ಅಂತ ಹೇಳಿದ್ರಲ್ಲ, ಸೊ ಆ ಸಮಯದಲ್ಲಿ ಖಂಡಿತವಾಗ್ಲೂ ಕಷ್ಟ ಇತ್ತು.
0: ಅಲ್ಲಿ ಇನ್ನೊಂದು ವಿಶೇಷ, ಅಲ್ಲಿ ಬಿಳಿ ಕತ್ತೆನು ಸಹ ಇದೆ. ಸಾಮಾನ್ಯವಾಗಿ ಕಂದು ಕಲರ್ ಇರುತ್ತೆ, ಅಂದ್ರೆ ಆಶ್ ಕಲರ್, ಬೂದಿ ಕಲರ್, ಬಿಳಿ ಕತ್ತೆನು ಸಹ ಅಲ್ಲಿ ವಿಶೇಷವಾದಂತ ಪ್ರಭೇದ ಅದು.
1: ಓಕೆ, ಖಂಡಿತ.
0: ಪಶುಸಂಗೋಪನೆ ಇಲಾಖೆಯ ಒಂದು ವಿದ್ಯಾಲಯ ಇದೆ, ವಿದ್ಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾರೆ.
1: ಓಕೆ, ಖಂಡಿತ ಸರ್, ಖಂಡಿತ ಸರ್, ನಿಮ್ಮಿಂದಾಗಿ ಒಂದು ವಿಚಾರ ಬಹಳಷ್ಟು ಜನರಿಗೆ ತಿಳಿತು, ಅರಿವು ಮೂಡಿಸಿದ್ರಿ, ಹಾಗೆ ಕಾಪಾಡುವಂತಹ ಪ್ರಯತ್ನ ನಿಮ್ಮಿಂದ ನಡೆದಿದೆ ಅಂತ ತಿಳಿದು ಬಹಳ ಸಂತೋಷ ಆಯಿತು. ಹಾಗೆ ಅದರ ಹಿಂದಿನ ಒಂದು ಕಥೆಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಿಮ್ಮ ವಿಚಾರಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ, ಸಮಯವನ್ನು ಮೀಸಲಾಗಿಟ್ಟಿದ್ದಕ್ಕೆ, ನನ್ನ ಪರವಾಗಿ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್, ಆಕಾಶವಾಣಿ ಜೊತೆ ಅವಿನಾಭಾವ ಸಂಬಂಧ. ನೃತ್ಯ ಜೀವನ ಆರಂಭ ಆಗಿದ್ದ ಆಕಾಶವಾಣಿ, ಆಕಾಶವಾಣಿಯಲ್ಲಿ ನಾನ್ ಮಾಡಿದಂತ ವರದಿಗಾರಿಕೆಯನ್ನ ಅನುಭವಗಳನ್ನ ಹಂಚಿಕೊಟ್ಟಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ, ನಿಮಗೆ ಮತ್ತು ಆಕಾಶವಾಣಿ ಇಡೀ ತಂಡಕ್ಕೆ
1: ಖಂಡಿತ
0: ವಿಶೇಷವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.
1: ಖಂಡಿತ ಸರ್, ನಮಗೂ ಬಹಳ ಸಂತೋಷ. ನಿಮ್ಮ ಒಂದು ವೃತ್ತಿ ಜೀವನ ನೀವು ಆಕಾಶವಾಣಿಯಿಂದ ಆರಂಭ ಮಾಡಿದ್ರಿ ಅಂತ ಹೇಳಿದಾಗ್ಲೇ ಬಹಳ ಸಂತೋಷ ಆಯ್ತು, ಹಾಗೆ ಈಗಲೂ ನೀವು ಇನ್ನು ಮತ್ತೊಮ್ಮೆ ಹೇಳಿದ್ರಿ, ಖಂಡಿತ ಬಹಳ ಸಂತೋಷ. ಧನ್ಯವಾದಗಳು ಸರ್, ನಮಸ್ತೆ.
0: ಥ್ಯಾಂಕ್ ಯು ಮೇಡಮ್.

ಕೇಳಿದ್ರಲ್ಲ ಇವತ್ತಿನ ಒಂದು ಕಥೆಗಳನ್ನು, ಸುದ್ದಿಯ ಹಿಂದಿನ ಪರಿಶ್ರಮ ಹೇಗಿರುತ್ತೆ, ಯಾವ್ಯಾವ ಸುದ್ದಿಯ ಹಿಂದೆ ಎಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ, ಎಷ್ಟು ವರ್ಷಗಳ ಕಾಲ ನಿಜವಾಗ್ಲೂ ಆ ಒಂದು ಸುದ್ದಿಯನ್ನು ತರೋದಕ್ಕೆ ಅವರು ಶ್ರಮ ಹಾಕಿರ್ತಾರೆ ಅಂತ ತಿಳ್ಕೊಂಡ್ರಿ. ಹಾಗೆ ನಾನು ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳಿಸೋದಕ್ಕೆ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಿದ್ದೆ. ವಯಸ್ಸಾದಂಥವರ ಕುರಿತಾಗಿ, ಅವರ ಸಾಧನೆಯ ಕುರಿತಾಗಿ ಮತ್ತಷ್ಟು ಸಂದೇಶಗಳನ್ನು ಈಗ ಓದಿ ಹೇಳ್ತೀನಿ. ಕಲಾಪ್ರಸಾದ್ ಬೆಮ್ಮೆಲ್ನಗರ ಮೈಸೂರು ಇಲ್ಲಿಂದ ಕಳಿಸಿದ್ದಾರೆ. ಎಂಥದೇ ಪರಿಸ್ಥಿತಿಯನ್ನು ಮೆಟ್ಟಿ ನಿಂತು ಆತ್ಮಸ್ಥೈರ್ಯದಿಂದ ಕೂಲಂಕುಷವಾಗಿ ತಿಳಿದುಕೊಂಡು ಮುನ್ನುಗ್ಗಿ ಧೃತಿಗೆಡದೆ ಸಾಧಿಸಿದರೆ ನಿಜಕ್ಕೂ ನಿಜವಾದ ಸಾಧಕರಾಗ್ತಾರೆ. ಉದಾಹರಣೆಗೆ ಸುಧಾಚಂದ್ರನ್, ಅದ್ಭುತ ನೃತ್ಯ ಕಲಾವಿದೆ, ನನಗೆ ಅವರು ಸದಾ ಸ್ಫೂರ್ತಿ. ಈಗ ತಕ್ಷಣಕ್ಕೆ ಅವರದ್ದೇ ನೆನಪಾಯಿತು ಅಂತ ಹೇಳ್ತಾ ಇದ್ದಾರೆ, ಖಂಡಿತ. ನಂತರ ಮೈಸೂರಿನಿಂದ ಉಮಾ ರಾಮದಾಸ್ ಅವರು ಕಳಿಸಿದ್ದಾರೆ, ಇಂದಿನ ಹೊಸ ಕಾರ್ಯಕ್ರಮ ಹೇಗಿರಬಹುದು ಎನ್ನುವ ಕುತೂಹಲ ಇತ್ತು. ವರ್ತಮಾನ ವೃತ್ತಾಂತ ಪತ್ರಿಕೆಯಲ್ಲಿ ಬರುವುದನ್ನು ಕೆಲವೊಂದು ಉತ್ತಮವಾದ ಬರಹ ಓದೋಕೆ ಬಹಳ ಇಷ್ಟ. ಪತ್ರಿಕಾ ರಂಗದ ವಿಶೇಷ ವ್ಯಕ್ತಿಗಳ ಬಗ್ಗೆ ಮಾಹಿತಿ ನೀಡುವ ಕಾರ್ಯ ಬಹಳ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಧನ್ಯವಾದಗಳು ಉಮಾ ಅವರೇ. ಈಗ ರಾಧಾ ಹಿರಿಯಣ್ಣ ನಾಗಮಂಗಲದಿಂದ ಕಳಿಸಿದ್ದಾರೆ ಸಂದೇಶವನ್ನು. ನಮ್ಮ ಊರಿನಲ್ಲಿ ಭಾಸ್ಕರ್ ಭಟ್ ಅಂತ ಒಬ್ಬರು ಗುರುಗಳಿದ್ದಾರೆ, ಅವರಿಗೆ ಸುಮಾರು 76 ವರ್ಷ ಆಗಿದೆ. ಅವರು ವೈದಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಸಾಧನವನ್ನು, ಸಂಧ್ಯಾವಂದನೆ, ದೇವರ ಪೂಜೆ, ಮಂತ್ರಗಳನ್ನು, ಹಾಗೆ ವಿಷ್ಣು ಪುರಾಣ, ಭಗವದ್ಗೀತೆ, ಸೌಂದರ್ಯ ಲಹರಿ, ಕನಕದಾಸರ ಸ್ತೋತ್ರ, ಕನಕಧಾರ ಸ್ತೋತ್ರಗಳನ್ನು ಹೇಳಿಕೊಡ್ತಾರೆ. ಬೆಳಿಗ್ಗೆ 1 ಗಂಟೆ ರಾತ್ರಿಯಲ್ಲಿ ಸಂಸ್ಕೃತ ವಿದ್ವಾಂಸರಿ ಕುರಿತ ಈ ಒಂದು ಎಲ್ಲ ಕುರಿತಂತೆ ಪತ್ರಿಕೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರೊಂದಿಗೆ ನಾವು ಕೂಡ ಭಾಗಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಕಾಣುತ್ತೆ. ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಕಳಿಸಿದ್ದೀರಾ, ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ, ಹಾಗಾಗಿ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಆದರೆ ಒಂದು 76 ವರ್ಷದ ವಯಸ್ಸಿನ ಒಬ್ಬರು ಬಹಳ ಅಂದರೆ ಕುತೂಹಲದಿಂದ, ಆಸಕ್ತಿಯಿಂದ ತುಂಬ ಅಚ್ಚುಕಟ್ಟಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತ ನೀವು ಹೇಳಕ್ಕೆ ಹೊರಟಿದ್ರಿ ಅಂತ ಭಾವಿಸ್ತೀನಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಹಾಗೆ ಗೀತಾ ರೇವಣ್ಣ ಅವರು ಟೀನರ್ಸಿಪುರದಿಂದ ಸಂದೇಶ ಕಳಿಸಿದ್ದಾರೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಸಾಧಿಸಲೇಬೇಕೆಂಬ ಗುರಿ ಮತ್ತು ಛಲ ಇದ್ರೆ ಎದುರು ಬರುವ ಎಡರು ತೊಡರುಗಳನ್ನೆಲ್ಲ ನಗಣ್ಯ ಅನಿಸುತ್ತೆ. ಕೊಲ್ಲುವವನಿಗಿಂತ ಕಾಯುವವನ ಕೈ ಮೇಲು ಎಂಬುದನ್ನು ತಿಳಿದು ಮಾಡುವ ಕೆಲಸದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇದ್ದರೆ ಎಂತಹವರ ಮನವನ್ನು ಗೆದ್ದು ಯಾವ ವಯಸ್ಸಿನಲ್ಲಾದರೂ ಸಹ ಜಯ ಪಡೆಯಲು ಸಾಧ್ಯ ಎಂಬುದು ನನಗೆ ಅನ್ನಿಸುತ್ತೆ. ಉತ್ತಮ ಕಾರ್ಯಕ್ರಮ ನೀಡುತ್ತಿರುವ ನಿಮಗೆಲ್ಲ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಧನ್ಯವಾದಗಳು ಗೀತಾ ರೇವಣ್ಣ ಅವರೇ. ಹಾಗೆ ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿಯಿಂದ ನಂದೀಶ್ ಅವರು ಹೇಳ್ತಾ ಇದ್ದಾರೆ, ಸಾಧನೆಯ ಹಾದಿ ಒಂದು ಗುರಿಯನ್ನು ಇಟ್ಟುಕೊಂಡು ಹೋದರೆ ಸಾಧಿಸಬಹುದು. ಉದಾಹರಣೆ, ಆಕಾಶವಾಣಿ ಯಾವುದೇ ಕಾರ್ಯಕ್ರಮವನ್ನು ಒಂದು ಹಂತಕ್ಕೆ ತಲುಪಿಸುವುದು ಒಂದು ಸಾಧನೆಯೇ. ವರ್ತಮಾನ ವೃತ್ತಾಂತ ಕಾರ್ಯಕ್ರಮಕ್ಕೆ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಧನ್ಯವಾದಗಳು. ಮತ್ತೊಂದು ಸಂದೇಶ, ಮಾನ್ಯರೇ, ಇಂದಿನ ವರ್ತಮಾನ ವೃತ್ತಾಂತ ಚೆಂದ ಉಂಟು. ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ. ನನ್ನ ಸಾಧನೆಯ ಬಗ್ಗೆ ಹೇಳುವುದಾದರೆ, ನನ್ನ ಎಲ್ಲ ಉನ್ನತ ಶಿಕ್ಷಣ ಮದುವೆ ನಂತರವೇ ಆಗಿದ್ದು, ನಾನು LLM ಮತ್ತು PhD ಪದವಿ ಪಡೆದಿದ್ದು ಸುಮಾರು 45-50 ವರ್ಷದ ಆಸುಪಾಸು. ಗಂಗೋತ್ರಿಯಲ್ಲಿ ನನ್ನ ಶಿಕ್ಷಕ ವೃತ್ತಿ. ನಾನು ಕಾನೂನು ವಿಭಾಗದ ಡೀನ್ ಆಗಿ ನಿವೃತ್ತಿ ಪಡ್ಕೊಂಡಿದ್ದೀನಿ. ನಾನು ಪರಿಸರ ಕಾನೂನಿನಲ್ಲಿ ಮಹಾಪ್ರಬಂಧವನ್ನು ಬರೆದೆ. ನನ್ನ ಎಲ್ಲ ಸಾಧನೆ ನನಗೆ ತೃಪ್ತಿ ತಂದಿದೆ, ವಿಷಯ ಅದ್ಭುತವಾಗಿದೆ. ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ MD ಕೃಷ್ಣ ಮೈಸೂರಿನ ಶ್ರೀರಾಮ್ಪುರದಿಂದ. ಖಂಡಿತ ಸರ್, ನಿಮ್ಮ ಸಾಧನೆಯನ್ನು ನೋಡಿ ನಮಗೂ ಕೂಡ ಅಷ್ಟೇ ಸಂತೋಷ ಆಯಿತು. ಹಾಗೆ ಜಯಶ್ರೀ ರಾಮಕೃಷ್ಣನಗರದಿಂದ ಕಳಿಸಿದ್ದಾರೆ, ನನಗೆ ನಮ್ಮ ಮೇಡಮ್ ಅವರು ಪ್ರೇರಣೆ, ಅವರು ಈ ವಯಸ್ಸಿನಲ್ಲೂ ಹುಮ್ಮಸ್ಸಿನಿಂದ ಇರ್ತಾರೆ, ಅದಕ್ಕೆ ಅವರು ನಮ್ಮ ಗುರುಗಳು. ಓಕೆ, ಇವರ ಒಬ್ಬರು ಗುರುಗಳು ಬಹಳ ಹುಮ್ಮಸ್ಸಿನಿಂದ ಇರ್ತಾರೆ, ಅವರೇ ನನಗೆ ಪ್ರೇರಣೆ ಅಂತ ಹೇಳ್ತಾ ಇದ್ದಾರೆ. ಹರ್ಷಿತಾ ಶಕ್ತಿನಗರದಿಂದ, ವಯಸ್ಸಾದ ಮೇಲೆ ಸಾಧನೆ ಮಾಡಲು ಹೊರಟಾಗ ಪ್ರಮುಖವಾಗಿ ದೈಹಿಕ ಆರೋಗ್ಯದ ಸಮಸ್ಯೆಗಳು, ಜ್ಞಾಪಕ ಶಕ್ತಿ ಹಾಗೂ ಏಕಾಗ್ರತೆಯ ಕೊರತೆ, ಮತ್ತು ಸಮಾಜ ಹಾಗೂ ಕುಟುಂಬದಿಂದ ಬರುವ ನಕಾರಾತ್ಮಕ ಅಭಿಪ್ರಾಯಗಳು ಪ್ರಮುಖ ಸವಾಲುಗಳಾಗಿರುತ್ತವೆ. ಅದನ್ನೆಲ್ಲ ಮೀರಿ ಏನಾದರೂ ಸಾಧಿಸುವ ಛಲ ಬರೋದು ಸಾಮಾನ್ಯ ವಿಷಯ ಅಲ್ಲ. ಅಂಥವರ ಸಾಧನೆ ಶ್ರಮ ಎಲ್ಲರಿಗೂ ಮಾರ್ಗದರ್ಶನ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ, ಇವತ್ತಿನ ವಿಷಯ ತುಂಬ ಚೆನ್ನಾಗಿದೆ. ಈ ವಿಷಯದ ಬಗ್ಗೆ ಕಳಿಸಿದ ಮೆಸೇಜ್ಗಳಿಂದ ಕೆಲವರು ಪ್ರಭಾವಿತರಾಗ್ತಾರೆಂದು ನನ್ನ ಅನಿಸಿಕೆ. ಸಾಧನೆಗೆ ವಯಸ್ಸಿಲ್ಲ, ಮನಸ್ಸಿದ್ದರೆ ಮಾರ್ಗ. ಮನಸ್ಸು ಮಾಡಿ ನಮ್ಮನ್ನು ತೊಡಗಿಸಿಕೊಂಡ್ರೆ ಏನು ಬೇಕಾದರೂ ಸಾಧಿಸಬಹುದು. ನಮ್ಮ ಸಂಬಂಧಿಕರೊಬ್ಬರು ಜೀವನದಲ್ಲಿ

ಯಶಸ್ಸಿನ ಹಾದಿಯಲ್ಲಿ ಸೋಲುಗಳು ಬಂದರೂ ಅವುಗಳನ್ನು ಪಾಠವಾಗಿ ಸ್ವೀಕರಿಸಿ ಮುಂದೆ ಸಾಗುವವರೇ ನಿಜವಾದ ಸಾಧಕರು ಅಂತ ಹೇಳ್ತಾ ಇದ್ದಾರೆ. ಖಂಡಿತ, ಧನ್ಯವಾದಗಳು. ಹಾಗೆ ಅನಿತಾ ಮಂಡಿ ಮೊಹಲ್ಲಾ ಮೈಸೂರಿನಿಂದ, ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ, ಭೂಮಿ ಮೇಲೆ ಇರೋ ತನಕ ಮಾಡೋದೆಲ್ಲ ಸಾಧನೆ. ಕೆಲವು ಜನಪ್ರಿಯ ಆಗಬಹುದೇನೋ, ಇನ್ನು ಕೆಲವು ಕಾಣದೇ ಇರಬಹುದೇನೋ, ಆದರೆ ನಿಷ್ಠೆಯಿಂದ ಮಾಡಬೇಕು ಮಾಡೋದನ್ನು ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಹಾಗೆ ಗುಂಡ್ಲುಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ಅವರು ಹೇಳ್ತಾ ಇದ್ದಾರೆ, ನಾವು ಸಾಧನೆ ಮಾಡಬೇಕಾದ್ರೆ ಒಬ್ಬ ಮನಸ್ಸಿಗೆ ಸಿಟ್ಟು ಬಂದಾಗ, ಓಕೆ, ಮನಸ್ಸಿಗೆ ಸಿಟ್ಟು ಬಂದಾಗ ಮರೆತು ಒಬ್ಬ ಮನುಷ್ಯ ಧೈರ್ಯದಿಂದ ಸಾಧನೆ ಮಾಡೋನೇ ಒಬ್ಬ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ. ಆಗಲಿ. ಹಾಗೆ ಮಾಧವನ್ ಚೆನ್ನೈನಿಂದ, ವರ್ತಮಾನ ವೃತ್ತಾಂತ ಕಾರ್ಯಕ್ರಮ ವಿಶೇಷವಾಗಿದೆ. ನನ್ನ ತಂಗಿ ತನ್ನ 58ನೇ ವರ್ಷದಲ್ಲಿ PhD ಪದವಿಯನ್ನು ಆಂಧ್ರಪ್ರದೇಶದಲ್ಲಿ ಪಡೆದಿದ್ದು ನೆನಪಾಯಿತು. ಜುಲೈ 17, 2026 ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದ ಪ್ರಭಾಶಾಸ್ತ್ರಿಯವರು ತಮ್ಮ 92ನೇ ವರ್ಷದಲ್ಲಿ ಮೈಸೂರಿನಲ್ಲಿ ನೆಲೆಸಿರುವ ಅಮ್ಮನವರಿಗೆ ನನ್ನ ನಮಸ್ಕಾರ. ಇವರು ತೆಲುಗು ಭಾಷೆಯಲ್ಲಿರುವುದನ್ನು ಕನ್ನಡಕ್ಕೆ ತರ್ಜುಮೆ ಮಾಡುತ್ತಿರುವ ಕೆಲಸಕ್ಕೆ ನನ್ನ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಹಾಗೆ ಕೊನೆಯದಾಗಿ, ಶ್ರೀರಂಗಪಟ್ಟಣದ ಕೃಷ್ಣ ಟೈಲರ್ ಅವರು, ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಟ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕೃಷ್ಣ ಟೈಲರ್ ಅವರೇ, ತಮಗೂ ಕೂಡ, ಎಲ್ಲರಿಗೂ ಕೂಡ, ಇವತ್ತು ಯಾರ್ಯಾರು ವಾಟ್ಸಪ್ನಲ್ಲಿ ಸಂದೇಶವನ್ನು ಕಳಿಸಿದ್ರಿ, ತಮ್ಮ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ನಾನು ಹೇಳಿಕೊಟ್ಟಿರುವಂತಹ ಒಂದು ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಒಬ್ಬರು 96ನೇ ವಯಸ್ಸಿನಲ್ಲಿ ಪರೀಕ್ಷೆಯನ್ನು ಬರೆದು 98 ಅಂಕವನ್ನು ಪಡ್ಕೊಳ್ತಾರೆ. ಯಾರಪ್ಪ ಅಂತ ಹೇಳಿದ್ರೆ, ಕಾತ್ಯಾಯಿನಿ ಅಮ್ಮ ಅಂತ ಹೇಳಿ, ಕೇರಳದವರು ಇವರು. ಈ ಕೇರಳದಲ್ಲಿ ಅಕ್ಷರ ಲಕ್ಷಂ ಅನ್ನುವಂತಹ ಒಂದು ಪರೀಕ್ಷೆಯಲ್ಲಿ 98 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಕೆಲವು ಪ್ರಶಸ್ತಿಗಳನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಕೇರಳದ ಆಲಪುರ ಜಿಲ್ಲೆಯ ಚೆಪ್ಪಾಡ್ ಗ್ರಾಮದ ಕಾತ್ಯಾಯಿನಿ ಅವರು, ಬಹಳ ಬಡತನದಿಂದಾಗಿ ತಮ್ಮ ಬಾಲ್ಯದಲ್ಲಿ ಶಾಲೆಗೆ ಹೋಗೋಕ್ಕೆ ಆಗಿರಲಿಲ್ಲ. ಅವರಿಗೆ ಜೀವನ ಪೂರ್ತಿ ಅವರು ಬಡತನದಲ್ಲೇ ಮನೆಗಳಲ್ಲಿ ಪಾತ್ರೆ ತೊಳೆದು ಗುಡಿಸಿ ಈ ರೀತಿಯ ಕೆಲಸವನ್ನು ಮಾಡಿ ಮಕ್ಕಳನ್ನು ಬೆಳೆಸಿದ್ರು. ಹಾಗೆ ಇವರು 96ನೇ ವಯಸ್ಸಿನಲ್ಲಿರಬೇಕಾದ್ರೆ ಕೇರಳದ ಸಾಕ್ಷರತಾ ಮಿಷನ್ ನಡೆಸಿದಂತಹ ಅಕ್ಷರ ಲಕ್ಷಂ ಪರೀಕ್ಷೆಯನ್ನು ಬರೆದು 98 ಅಂಕಗಳನ್ನು ಗಳಿಸ್ಕೊತಾರೆ. 100 ಅಂಕಕ್ಕೆ ಓದುವುದು ಮತ್ತು ಗಣಿತದಲ್ಲಿ ಪೂರ್ಣ ಅಂಕಗಳನ್ನು ಪಡ್ಕೊಳ್ತಾರೆ. ಬರವಣಿಗೆಯಲ್ಲಿ 40ಕ್ಕೆ 38 ಅಂಕಗಳನ್ನು ಇವರು ಗಳಿಸಿರ್ತಾರೆ. ಏನಪ್ಪ ಇದು ಕೇರಳದ ರಾಜ್ಯ ಸಾಕ್ಷರತಾ ಮಿಷನ್ ಅಂತ ಹೇಳಿದ್ರೆ, ಇದೊಂದು ಪ್ರಾಧಿಕಾರ. ಯಾವುದೇ ಔಪಚಾರಿಕ ಶಿಕ್ಷಣ ಪಡೆಯದಂತಹ ವಯಸ್ಕರಿಗೆ ಮೂಲ ಸಾಕ್ಷರತೆ ಮತ್ತು ಗಣಿತ ಕೌಶಲ್ಯಗಳನ್ನು ನೀಡುವುದು ಇದರ ಒಂದು ಮುಖ್ಯವಾದಂತಹ ಉದ್ದೇಶ. ಈ ಪರೀಕ್ಷೆಯ ಸ್ವರೂಪ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಓದೋದು, ಬರೆಯೋದು ಮತ್ತು ಮೂಲ ಗಣಿತ, ಮ್ಯಾಥಮೆಟಿಕ್ಸ್, ರೀಡಿಂಗ್, ರೈಟಿಂಗ್ ಹಾಗೆ ಮ್ಯಾಥಮ್ಯಾಟಿಕ್ಸ್, ಈ ಮೂರು ವಿಷಯಗಳು ಈ ಒಂದು ಮಿಷಿನ್ನಲ್ಲಿ ಅಥವಾ ಈ ಒಂದು ಶಿಕ್ಷಣದಲ್ಲಿ ಒಳಗೊಂಡಿರುತ್ತೆ. ಆ ಒಂದು ಶಿಕ್ಷಣದಲ್ಲಿ ಇವರು 98 ಅಂಕವನ್ನು ತಮ್ಮ 96ನೇ ವಯಸ್ಸಿನಲ್ಲಿ ಗಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತಾರೆ ಕೇರಳದ ಕಾತ್ಯಾಯಿನಿ ಅಮ್ಮ ಅವರು.

ಕೇಳಿದ್ರಲ್ಲ, ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ. ಹೌದು, ಆದರೆ ಅವರು ಅಲ್ಲಿ ತನಕ, ಅವರಿಗೆ 96 ವರ್ಷ ಆಗೋ ತನಕ ಓದೇ ಇರೋದಿಲ್ಲ, ಓದು ಬರಹನೇ ಗೊತ್ತಿರೋದಿಲ್ಲ. ಅಂಥದ್ರಲ್ಲಿ ಅವರು 98 ಅಂಕಗಳನ್ನು ಪಡ್ಕೊಳ್ತಾರೆ. ಹಾಗೆ ಮತ್ತು ಸಂದೇಶಗಳನ್ನು ನೋಡಿದಾಗ್ಲೂ ಅಷ್ಟೇ, ಅವರು ತಮ್ಮ ಸುತ್ತಮುತ್ತ 50 ವರ್ಷ 60 ವರ್ಷ ನಂತರ PhD ಪದವಿ ಪಡೆದದ್ದು, ಹಾಗೆ ತರ್ಜುಮೆಯನ್ನು ಮಾಡ್ತಾರೆ. ಇದು ಬಹಳ ಉದಾಹರಣೆಗಳನ್ನು ನೀವು ಕೂಡ ಸಂದೇಶದ ರೂಪದಲ್ಲಿ ಕಳಿಸಿದ್ರಿ. ಹಾಗೆ ಪತ್ರಕರ್ತರು ತಮ್ಮ ಅನುಭವಗಳನ್ನು, ಅದರ ಹಿಂದಿನ ಕಥೆಗಳನ್ನು ಕೂಡ ಹಂಚಿಕೊಂಡ್ರು. ಈ ಕಾರ್ಯಕ್ರಮ ಪ್ರತಿ ಮಂಗಳವಾರ, ಅಂದರೆ 2ನೇ ಹಾಗೆ 4ನೇ ಮಂಗಳವಾರ ನಿಮಗಾಗಿ ಪ್ರಸಾರ ಆಗುತ್ತೆ, ವರ್ತಮಾನ ವೃತ್ತ ಅಂತ. ಮತ್ತೆ ಮುಂದಿನ ತಿಂಗಳ 2ನೇ ಮಂಗಳವಾರ ನಮ್ಮ ನಿಮ್ಮ ಭೇಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.

ಸುದ್ದಿಯ ಹಿಂದಿನ ಕಥೆ ಪ್ರಸಾರವಾಯಿತು. ಪ್ರಸ್ತುತಿ ಸಹನಾ ಆರ್, ತಾಂತ್ರಿಕ ಸಹಾಯ ಎಸ್ ರಂಜಿತ್ ಹಾಗೂ ಕಿರಣ್ ಕುಮಾರಿ. ಕೇಳುಗರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ನಾಟಕ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, ನಂತರ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯದ ಸರ್ವಪಕ್ಷಗಳ ಸಂಸದರ ಸಭೆಯಲ್ಲಿ ಪಕ್ಷಭೇದ ಮರೆತು ಒಂದಾಗಿ ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡಲು ಕರೆ ನೀಡಿದರು. ಸಕಾರಾತ್ಮಕವಾಗಿ ಸ್ಪಂದಿಸಿದ ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ರಾಜ್ಯದ ಹಿತಕ್ಕಾಗಿ ಕೇಂದ್ರದಿಂದ ಎಲ್ಲ ಸಹಕಾರ ನೀಡುವುದಾಗಿ ತಿಳಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಪರೀಕ್ಷಾ ಅಕ್ರಮದಲ್ಲಿ ಪಾಲ್ಗೊಳ್ಳುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಮಸೂದೆಯನ್ನು ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ. ಇಂದು ಸುದೀರ್ಘ ಚರ್ಚೆ ನಡೆಯಲಿದ್ದು ಅಂಗೀಕಾರಗೊಳ್ಳುವ ನಿರೀಕ್ಷೆಯಿದೆ. ರಾಜ್ಯದಲ್ಲಿ ಆಗಸ್ಟ್ 8ನೇ ತಾರೀಖಿನವರೆಗೆ ನಡೆಯಲಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಿನ್ನೆ ಸೋಮವಾರ ಸಂಜೆಯವರೆಗೆ 4,16,00,000 ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ. 75.19% ಡಿಜಿಟಲೀಕರಣ ಪೂರ್ಣಗೊಂಡಿದೆ. ರಾಜ್ಯದ ಒಟ್ಟು 5,54,00,000 ಜನ ಮತದಾರರಿಗೆ ಗಣತಿ ನಮೂನೆ ವಿತರಣೆ ಪೂರ್ಣಗೊಂಡಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ. ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಬೆಂಗಳೂರಿನಲ್ಲಿ ಮಾಹಿತಿ ನೀಡಿ, ಹೊಸಪೇಟೆಯ ಪಲ್ಲವ ಪ್ರಕಾಶನಕ್ಕೆ 1,00,000 ರೂಪಾಯಿ ಬಹುಮಾನವುಳ್ಳ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿ, ಡಾ ಎಂಎಂ ಕಲಬುರಗಿ ಮಾನವಿಕ ಅಧ್ಯಯನ ಪ್ರಶಸ್ತಿ 75,000 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಮೈಸೂರಿನ ಡಾ ರಾಮೇಗೌಡರಿಗೆ ನೀಡಲಾಗುವುದು ಎಂದರು. 50,000 ರೂಪಾಯಿ ನಗದು ಬಹುಮಾನದ ಡಾ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಬೀದರ್ನ ಡಾ ಶ್ರೀ ಚನ್ನವೀರ ಶಿವಾಚಾರ್ಯರು ಭಾಜನರಾಗಿದ್ದಾರೆ. ಡಾ ಅನುಪಮಾ ನಿರಂಜನ್ ವೈದ್ಯಕೀಯ ಹಾಗೂ ವಿಜ್ಞಾನ ಸಾಹಿತ್ಯ ಪ್ರಶಸ್ತಿಗೆ ಮಂಗಳೂರಿನ ಡಾ ಶ್ರೀನಿವಾಸ್ ಕಕ್ಕಿಲಾಯ ಆಯ್ಕೆಯಾಗಿದ್ದಾರೆ. ಹೆಪಟೈಟಿಸ್ ಕಾಮಾಲೆಯನ್ನು ತಡೆಯೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಹೆಪಟೈಟಿಸ್ ಜಾಗೃತಿ ದಿನಾಚರಣೆ. ರಾಷ್ಟೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಯೋಜನೆಗೆ 8 ವರ್ಷ ಪೂರ್ಣಗೊಂಡವು. 2030ರ ವೇಳೆಗೆ ಹೆಪಟೈಟಿಸ್ ನಿರ್ಮೂಲಿಸುವ ಗುರಿ ಈ ಅಭಿಯಾನ ಹೊಂದಿದೆ. ಹೆಪಟೈಟಿಸ್ ಲಸಿಕೆ ಮಹತ್ವ ಕುರಿತು ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಸಹಪ್ರಾಧ್ಯಾಪಕ ಡಾ ರಾಮ್ ಕೌಲ್ಗುಡ್ಡ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹೆಪಟೈಟಿಸ್ ಬಿ ಅಥವಾ ಬಿಳಿ ಕಾಮಾಲೆ ರೋಗ ಬಳಲುವ ಜನರಲ್ಲಿ ಅತಿ ಹೆಚ್ಚು, ಅಂದರೆ 3-4 ಕೋಟಿ ಜನ ಭಾರತದಲ್ಲೇ ಇದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ ಲಿವರ್ ಫೇಲ್ಯೂರ್ ಹಾಗೂ ಕ್ಯಾನ್ಸರ್ನಿಂದ ಸುಮಾರು 1,00,000 ಜನರ ಮರಣಕ್ಕೆ ಕಾರಣ ಆಗ್ಲಿಕ್ಕದ. ವೈರಲ್ ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನು ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಥವಾ ಸಾರ್ವಜನಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಸೇರಿಸಲಾಗಿದೆ. ಇದನ್ನು ತಡಿಲಿಕ್ಕೆ ಈಗ ಉತ್ತಮ ಲಸಿಕೆ ಲಭ್ಯ ಅದ. ವೈದ್ಯಕೀಯ ವೃತ್ತಿಪರರು ಅಥವಾ ರೋಗಿಗಳಲ್ಲಿ ಮೇಲೆ ಮೇಲೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅವಶ್ಯಕತೆ ಇರುವವರು ಅಥವಾ ಲಿವರ್ ಫೇಲ್ಯೂರ್ ಆಗಿರೋರು ಅಥವಾ ಕಿಡ್ನಿ ಫೇಲ್ಯೂರ್ ಆಗಿರೋರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕಾಗ್ತದೆ. 3 ಡೋಸ್ ತಗೊಂಡ್ರೆ ಸಾಕು. 5 ವರ್ಷ ನಂತರ ಬೂಸ್ಟರ್ ಡೋಸ್ ಬೇಕಾಗಬಹುದು.

0: ಎಚ್ಐವಿ ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕ ಇಡೀ ದೇಶಕ್ಕೆ 3ನೇ ಸ್ಥಾನದಲ್ಲಿದೆ. 260,000 ಜನ ಎಚ್ಐವಿ ಸೋಂಕಿತರನ್ನು ಪತ್ತೆ ಮಾಡಲಾಗಿದೆ. ಆ ಪೈಕಿ 205,000 ಜನ ಎಆರ್ಟಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಚ್ಐವಿ ಸೋಂಕು ಹರಡುವಿಕೆ ನಿಯಂತ್ರಿಸಲು ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಎಚ್ಐವಿ ಪರೀಕ್ಷೆ ಹಾಗೂ ಸೋಂಕಿನ ಕುರಿತು ಅರಿವು ಮೂಡಿಸಲು ಆರೋಗ್ಯ ಶಿಬಿರಗಳನ್ನು ಆಯೋಜಿಸಲು ಕಾಲೇಜು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಎಚ್ಐವಿ ಸಹಾಯವಾಣಿ 1091 ಸಂಪರ್ಕಿಸಲು ಕೋರಲಾಗಿದೆ. ಬೀದರ್ನಲ್ಲಿ ಗುರು ತೇಗ್ ಬಹದ್ದೂರ್ಜಿ ಅವರ 350ನೇ ಹುತಾತ್ಮ ದಿನದ ಸ್ಮರಣೆ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪಾಲ್ಗೊಂಡು ಗೌರವಾರ್ಪಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ನಿಂದ ಜೂನ್ವರೆಗೆ ಒಟ್ಟು 3 ಬಾಲ್ಯ ವಿವಾಹ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ಧಾರವಾಡದ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ ವತಿಯಿಂದ ನೀಡಲಾಗುವ ಶಾಂತರಂಗ ನಾಟಕಕಾರ ಪ್ರಶಸ್ತಿಗೆ ಕನ್ನಡ ನಾಟಕ ಕೃತಿಗಳ ಹಸ್ತಪ್ರತಿಗಳನ್ನು ಆಹ್ವಾನಿಸಲಾಗಿದೆ. ಆಗಸ್ಟ್ 30 ಕೊನೆ ದಿನವಾಗಿದೆ. ರಾಷ್ಟೀಯ ವಿಶೇಷಚೇತನರ ಸ್ವಾತಂತ್ರ್ಯ ದಿನಾಚರಣೆ ಬೆನ್ನಲ್ಲೇ ಮೈಸೂರು ಜಿಲ್ಲೆ ಕೆಆರ್ಪೇಟೆ ತಾಲೂಕು ಕಂಚಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಶಿಲ್ಪಾ ಶೈಲ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ F-57 ವರ್ಗದ ಶಾರ್ಟ್ಪಟ್ ಡಿಸ್ಕಸ್ ಥ್ರೋನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ರಾಜ್ಯ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿನ 75ನೇ ಸಂಸ್ಥಾಪನಾ ದಿನಾಚರಣೆ ಹಿನ್ನೆಲೆ ತುಮಕೂರಿನಲ್ಲಿ 11 ಮತ್ತು 13 ವರ್ಷದೊಳಗಿನವರ 6 ದಿನಗಳ ಯೋನೆಕ್ಸ್ ಸನ್ರೈಸ್ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆರಂಭವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ಜೀವನ್ಮುಖಿ. ರಚನೆ ಗಾಯತ್ರಿ ಸುಂದರೇಶ್. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ಜೀವನ್ಮುಖಿ.

0: ಅಯ್ಯೋ ದೀಪ, ಏ ಸ್ವಲ್ಪ ನಿಧಾನವಾಗ್ತೀನೆ. ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ತಾ ಇದೀಯಾ? ಏನು ಅವಸರನೋ ಏನೋ ಈಗಿನ ಕಾಲದ ಮಕ್ಕಳಿಗೆ. ಹ್ಮ್, ತಗೊಳೆ ಕಾಫಿ ತಗೋ.
1: ನಂಗೆ ಕಾಫಿ ಗಿಫ್ ಏನು ಬೇಡಮ್ಮ, ಟೈಮ್ ಆಗತ್ತೆ. ಬಾಯ್ ಮಾ. ಬಾಯ್ ಡ್ಯಾಡಿ, ಸಿ ಯು ಇವ್ನಿಂಗ್ ಗೈಸ್.
0: ಅಬ್ಬಬ್ಬ, ಏನಿವಳು ತೋಳಿಗೆ ರೆಕ್ಕೆ ಕಟ್ಕೊಂಡಿದ್ದಾಳೋ ಏನೋ, ಸದಾ ಗಡಿಬಿಡಿ.
2: ಅಲ್ವೇ ತ್ರಿವೇಣಿ, ದೀಪ ಏನ್ ಚಿಕ್ಕ ಹುಡುಗಿನ, ಅವಳು ತುಂಬಾ ಇಷ್ಟಪಟ್ಟು ಜರ್ನಲಿಸಂ ಕಲ್ತಿದ್ದಾಳೆ. ಆ ಫೀಲ್ಡ್ ಅಲ್ಲಿ ಮುಂದುವರಿತೀನಿ ಅಂತ ಪೇಪರ್ ನಲ್ಲಿ ಕೆಲಸಕ್ಕೂ ಕೂಡ ಸೇರ್ಕೊಂಡಿದ್ದಾಳೆ. ಪೇಪರ್ ನಲ್ಲಿ ಕೆಲಸ ಮಾಡೋದು ಅಂದ್ರೇನ್ ಸುಮ್ನೆನಾ? ಅದಕ್ಕೆ ಸಾಕಷ್ಟು ಓಡಾಡೋದಿರುತ್ತೆ, ಹೋಮ್ವರ್ಕ್ ಮಾಡ್ಬೇಕು, ದೊಡ್ಡ ದೊಡ್ಡ ಪಂಡಿತರ ಹತ್ರ ಚರ್ಚೆ ಮಾಡೋಕಿರುತ್ತೆ.
0: ಸರಿ ಸರಿ, ಏನೋ ಒಂದ್ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರ.
3: ಎಕ್ಸ್ಕ್ಯೂಸ್ ಮೀ ಸರ್, ಒಳಗೆ ಬರಬಹುದಾ?
4: ಓ ದೀಪಾ, ಪ್ಲೀಸ್ ಕಮ್ ಇನ್, ಕೂತ್ಕೊಳ್ಳಿ.
3: ಥ್ಯಾಂಕ್ ಯು ಸರ್. ಹೇಳಿ ಸರ್, ಈ ಸಾರಿ ಯಾವ ವಿಷಯದ ಬಗ್ಗೆ ಆರ್ಟಿಕಲ್ ಮಾಡಲಿ? ಏನಾದರೂ ವಿಶೇಷವಾಗಿ ಮಾಡೋ ಸಬ್ಜೆಕ್ಟ್ ಇದ್ರೆ ಕೊಡಿ ಸರ್.
4: ನೋಡಮ್ಮ ದೀಪಾ, ಈಗೆಲ್ಲ ಇಂಟರ್ನ್ಯಾಷನಲ್ ಡೇಗಳ ಕಾಲ, ಗೊತ್ತು ತಾನೆ?
3: ಹೌದು ಸರ್.
4: ಈ ತಿಂಗಳು ವಿಶ್ವ ತಾಯಂದಿರ ದಿನ ಕೂಡ ಬರ್ತಾ ಇದೆ. ವಿಶ್ವ ತಾಯಂದಿರ ದಿನದ ಬಗ್ಗೆ ಒಂದು ಒಳ್ಳೆ ಸಬ್ಜೆಕ್ಟ್ ತಗೊಂಡು ಆರ್ಟಿಕಲ್ ಮಾಡ್ತೀರಾ?
3: ಹಾ ಸರ್, ಒಳ್ಳೆ ಐಡಿಯಾ. ಆಕ್ಚುಲಿ
4: ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರಬೇಕು, ನಮ್ಮ ಪತ್ರಿಕೆ ಓದುವರ ಸಂಖ್ಯೆ ಹೆಚ್ಚಾಗಬೇಕು. ದೀಪಾ,

0: ಆಗುತ್ತಾ ನಿಮ್ಮ ಕೈಲಿ?
1: ಖಂಡಿತ ಮಾಡ್ತೀನಿ ಸರ್. ನನ್ನ ಜರ್ನಲಿಸಂ ಪ್ರೊಫೆಷನ್ಗೆ ಅದೆಷ್ಟು ಸಹಾಯ ಆಗೋ ಸ್ಟೋರಿ ಸಿಗುತ್ತೋ ಆದಷ್ಟು ಒಳ್ಳೆ ಸ್ಟೋರಿ ರೆಡಿ ಮಾಡ್ತೀನಿ. ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್.
0: ವೆರಿ ಗುಡ್ ದೀಪಾ, ಗುಡ್ ಲಕ್.
1: ಥ್ಯಾಂಕ್ ಯು ಸರ್. ಹಾಯ್ ಮಾ, ನಂಗೋಸ್ಕರ ಕಾಯ್ತಾ ಇದ್ಯಾ?
2: ಅಬ್ಬ ಬಂದಿಯೇನೆ, ಬಾ
1: ಮಾ.
2: ಏನೇ?
1: ಇವತ್ತು ನಮ್ ಚೀಫ್ ಎಡಿಟರ್ ನಂಗೆ ಒಂದು ಡಿಫ್ರೆಂಟ್ ಆಗಿರೋ ಅಸೈನ್ಮೆಂಟ್ ಕೊಟ್ಟಿದ್ದಾರೆ. ಮದರ್ಸ್ ಡೇಗೆ ನನ್ನ ಕಡೆಯಿಂದ ಒಂದೊಳ್ಳೆ ಆರ್ಟಿಕಲ್ ಬರೆಯಕ್ ಹೇಳಿದಾರಮ್ಮ.
2: ಹೌದಾ?
1: ಹ್ಞೂ, ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಕಣಮ್ಮ. ಪ್ಲೀಸ್ ಮೊದಲು ಒಂದ್ ಲೋಟ ಕಾಫಿ ಕೊಡಮ್ಮ, ಬಿಸಿ ಬಿಸಿಯಾಗಿ.
2: ತರ್ತೀನಿ ತಡಿ.
3: ಅವರೇ ಅವರೇ, ಉಸಿ ಈಚೆ ಬಂದಿರಾ?
1: ಇದೇನ್ ನಿಂಗಮ್ಮ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಅಮ್ಮ ಬರಕ್ ಹೇಳಿದ್ರಾ? ಅಡ್ಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದಾರೆ, ಕರಿಲ್ಲ?
3: ಹಂಗೇನಿಲ್ಲ ಕಣವ್ವ, ನಿಮ್ ತೋಕೆ ಹೇಳ್ತೀನಿ, ದೊಡ್ಡವ್ರಿಗೆ ಹೇಳ್ಬಿಡಿ.
1: ಏನಾಯ್ತು ನಿಂಗಮ್ಮ ಇಷ್ಟೊಂದ್ ಬೇಸರ ಯಾಕೆ?
3: ನನ್ ಮಗಿಗೆ ಅರ್ಸಿನ ಕಾಮಾಲೆ ಬಂದ್ಬಿಟ್ಟದೆ ಕಣ್ರವ್ವ, ಅದಕ್ಕೆ ನಾನು ನಾಳೆ ಒಸಿ ಪಾರವಂತವ್ಕ ಹೋಗಿ ಔಷಧಿ ತಗೋಬತ್ತೀನಿ. ನಾನ್ ತಿರುಗ್ ಬರೋದು ಇನ್ನು 2 ದಿನ ಆಯ್ತದೆ ಕಣವ್ವ, ಒಸಿ ಅವ್ವ ಅವ್ರಿಗೆ ಹೇಳ್ಬಿಡಿ, ನಾ ಬತ್ತೀನಿ ಕಣವ್ವ.
2: ದೀಪಾ, ಹೇ ದೀಪಾ, ಎಲ್ ಹೋದ್ಯೆ? ಅಷ್ಟೊತ್ತಿಂದ ಕಾಫಿ ಇಟ್ಕೊಂಡು ಕಾಯ್ತಾ ಇದ್ದೀನಿ, ಯಾರ ಹತ್ರ ಮಾತಾಡ್ತಾ ಇದೀಯಾ?
1: ಹೂ ಕಣಮ್ಮ, ನಿಂಗಿ ಮಗುಗೆ ಹುಷಾರಿಲ್ವಂತೆ, ಅವಳು 2 ದಿನ ಬರಲ್ಲ ಅಂತ ಹೇಳಕ್ ಬಂದಿದ್ಲು. ಅದೆಲ್ಲೋ ಯಾರೋ ಪಾರವ್ವ ಅಂತೆ ಅವ್ರ ಹತ್ರ ಹೋಗ್ ಬರ್ತೀನಿ ಅಂತ ಹೇಳಿದ್ಲು.
2: ನಿಂಗಿನ ಪಾರವ್ವನ ಹತ್ರ ಹೋಗ್ತಾ ಇದ್ಲ? ದೀಪಾ, ನೀನು ಮದರ್ಸ್ ಡೇಗೆ ಆರ್ಟಿಕಲ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದೀಯಲ್ಲ, ನೋಡು ನಿಂಗೆ ಒಂದ್ ಒಳ್ಳೆ ಸಬ್ಜೆಕ್ಟ್ ಕೊಡ್ತೀನಿ, ಪಾರವ್ವನ್ ಬಗ್ಗೆ ನೀನು ಒಂದ್ ಆರ್ಟಿಕಲ್ ಮಾಡ್ಬೋದು ಕಣೆ, ಸೂಪರ್ ಆಗಿರತ್ತೆ.
1: ಪಾರವ್ವನ್ ಬಗ್ಗೆನಾ? ಈಗ ನಿಂಗಮ್ಮ ಮಾತಾಡ್ತಾ ಇದ್ರಲ್ಲ, ಆ ಪಾರವನ್ ಬಗ್ಗೆ ಹೇಳ್ತಾ ಇದ್ಯಾ?
2: ಹೌದು, ಅದೇ ಪಾರವನ್ ಬಗ್ಗೆನೆ ಹೇಳ್ತಾ ಇರೋದು.
1: ನೀನು ಇಷ್ಟೊಂದ್ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಅದೇನ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀಯಾ?
2: ನೀನು ಚಿಕ್ಕವಳಾಗಿದ್ದಾಗ ಜಾಂಡಿಸ್ ಆಗಿತ್ತು ಕಣೆ, ಪಾಪ ನಮ್ಮ ನಿಂಗಿ ನನ್ನನ್ನ ಪಾರವನ್ ಹತ್ರ ಕರ್ಕೊಂಡು ಹೋಗಿದ್ಲು. ಆಕೆ ಕಣ್ಣಲ್ಲಿ ಏನ್ ತೇಜಸ್ ಇದೆ ಗೊತ್ತಾ ದೀಪ? 1 ತಿಂಗಳಿಂದ ನರಳ್ತಾ ಇದ್ದೆ ನೀನು, ಆಕೆ ಕೊಟ್ಟ ಔಷಧಿ ಕುಡಿದು ನೀನು 2 ದಿನಕ್ಕೆ ಹುಷಾರಾಗ್ಬಿಟ್ಟೆ. ಆ ಪಾರವ್ವ ತನಗ್ ಗೊತ್ತಿರೋ ಟ್ರೀಟ್ಮೆಂಟ್ ಅನ್ನ ಎಲ್ಲ ಬಡವರಿಗೂ ಫ್ರೀಯಾಗಿ ಕೊಡ್ತಾಳೆ. ಬಡವರಿಗೆ ಅವಳೊಂಥರ ದೇವತೆ ಇದ್ದ ಹಾಗೆ. ನೀನು ಅವಳನ್ನ ಒಂದ್ಸರ್ತಿ ಭೇಟಿ ಮಾಡು, ಇಂಟರ್ವ್ಯೂ ತಗೊಂಡ್ರೆ ನೀನು ಒಂದು ಒಳ್ಳೆ ಆರ್ಟಿಕಲ್ ಮಾಡ್ಬೋದು ಕಣೆ.
1: ಖಂಡಿತ ಅಮ್ಮ, ಅಡ್ರೆಸ್ ಕೊಡು, ನಾಳೆನೆ ಹೋಗ್ಬಿಟ್ಟು ಬರ್ತೀನಿ. ಏನಪ್ಪ ಪಾರವ ಇದ್ದಾರಾ?
4: ಓ ಪಾರವ್ ನೋಡ್ಬೇಕಿತ್ತ, ಹುಷಾರಿಲ್ವ್ರಾ?
1: ಇಲ್ಲ ಇಲ್ಲ, ನಾನು ಆರಾಮಾಗೇ ಇದ್ದೀನಿ, ಪಾರವ ಅವ್ರ ಜೊತೆ ಮಾತಾಡ್ಬೇಕು ಅದಕ್ಕೋಸ್ಕರ ಬಂದಿರೋದು. ಇದಾರೆ ಅಲ್ವಾ?

0: ನಮಸ್ತೆ, ಒಳಗ್ ಬರ್ಬಹುದಾ?
1: ಯಾರು? ಕೇಳೋದೇನಿದೆ, ಬನ್ನಿ ಒಳಗೆ.
0: ಅಮ್ಮ, ನಿಮ್ಮನ್ನ ನೋಡಿ ತುಂಬಾ ಖುಷಿಯಾಯ್ತು. ನಾನು ದೀಪಾ ಅಂತ. ನಮ್ ತಾಯಿ ತ್ರಿವೇಣಿ ನಿಮ್ಮನ್ನ ಭೇಟಿ ಮಾಡಕ್ಕೆ ಕಳ್ಸಿದ್ರು.
1: ತ್ರಿವೇಣಿ ಮಗ್ಳ ನೀನು? ಬಾ ಮಗು, ಬಾ ಕೂತ್ಕೋ. ಏನ್ ವಿಷಯ ಬಂದಿದ್ದು?
0: ಅಮ್ಮ, ನಾನು ಪೇಪರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸರಿ ಮದರ್ಸ್ ಡೇಗೆ, ಅಂದ್ರೆ ತಾಯಂದಿರ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆರ್ಟಿಕಲ್ ಮಾಡ್ಬೇಕು ಅಂತ ಹೇಳಿದರೆ. ಅಪ್ಪ ಅಮ್ಮ ಇಬ್ಬರು ನಿಮ್ಮನ್ನೇ ಸಜೆಸ್ಟ್ ಮಾಡಿದ್ರು, ಹಾಗಾಗಿ ಬಂದೆ. ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ, ದಯವಿಟ್ಟು ಸ್ವಲ್ಪ ವಿವರವಾಗಿ ಹೇಳ್ತೀರಾ?
1: ಅಯ್ಯೋ ಹುಚ್ಚು ಹುಡ್ಗಿ, ನನ್ನ ಬದುಕು ನಿನ್ನ ಬರವಣಿಗೆಗೆ ಬೆಲೆ ಸಿಗೋ ಹಾಗೆ ಮಾಡುತ್ತೇನೆ.
0: ಅಮ್ಮ, ನನಗೆ ಹೆಚ್ಚಾಗೇನೂ ಗೊತ್ತಿಲ್ಲ. ತಿಳಿದು ಬರೆದು ಅದನ್ನು ಒಂದಷ್ಟು ಜನಕ್ಕೆ ತಲುಪಿಸಿದ್ರೆ ಅದೇ ನನಗೆ ಖುಷಿ. ದಯವಿಟ್ಟು ನನಗೆ ನಿಮ್ಮ ಸಮಯವನ್ನು ಕೊಡಬೇಕಮ್ಮ.
1: ನೋಡು ಮಗು, ನನ್ನ ಕತೆ ಜನಕ್ಕೆ ಮೆಚ್ಚುಗೆಯಾಗಿ ಅದರಿಂದ ಯಾರಿಗಾದರೂ ಒಳ್ಳೇದಾಗುತ್ತೆ ಅಂದರೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ನೀ ಕೇಳು ಪ್ರಶ್ನೆಗಳನ್ನು, ನಂಗೆ ತಿಳಿದಿದ್ದ

0: ಹೇಳ್ತೀನಿ.
1: ಹಾಗಿದ್ರೆ ನಿಮ್ಮ ಬಾಲ್ಯ, ಮದುವೆ ಇವುಗಳ ಬಗ್ಗೆ ಮೊದಲು ಹೇಳ್ತೀರಾ?
0: ಆಗ್ಲಿ. ಈಗ ನಂಗೆ 60 ವರ್ಷ. ನಾನು ಅಪ್ಪ ಅಮ್ಮನ್ ಕಳ್ಕೊಂಡಾಗ ಕೇವಲ 8 ವರ್ಷದ ಹುಡುಗಿ. ತೌರು ಅನ್ನೋದು ತಾರಮ್ಮಯ್ಯ ಆಗಿ 13ನೇ ವರ್ಷದ ಹೊತ್ತಿಗೆ ನಾನು ಅತ್ತೆ ಮನೆ ಸೇರಿಬಿಟ್ಟಿದ್ದೆ.
1: ಏನು, 13ನೇ ವರ್ಷಕ್ಕೆ ಮದುವೆ ಆಗೋಯ್ತಾ ನಿಮ್ಗೆ? ನಿಮ್ ಯಜಮಾನ್ರು ಯಾರು? ಅವ್ರಿಗೆಷ್ಟು ವಯಸ್ಸಾಗಿತ್ತು?
0: ಸದಾಶಿವ ಅನ್ನೋ ವ್ಯಕ್ತಿ ಜೊತೆ ನನ್ ಮದ್ವೆ ಆಗಿದ್ದು. ನನ್ಗೆ 13, ಅವ್ರಿಗೆ 26 ಆಗ ವಯಸ್ಸು. ತಾಯಿ ಮತ್ತೆ ಅತ್ತಿಗೆ ಮುದ್ದಿನ ಮಗನಾಗಿದ್ದ ಇವ್ರಿಗೆ ಹೆಂಡತಿ ಬಗ್ಗೆ ಯಾವುದೇ ವಿಶೇಷ ವಾತ್ಸಲ್ಯ ಬೆಳಿಲೇ ಇಲ್ಲ.
1: ನಿಮ್ಮ ಅತ್ತೆ ಮತ್ತೆ ಓರ್ಗಿತ್ತಿ ನಿಮ್ಮ ಯಜಮಾನರಿಗೆ ಏನು ಹೇಳ್ತಾ ಇರ್ಲಿಲ್ವಾ?
0: ತುಂಬಾನೇ ಹೇಳೋರು. ಎಷ್ಟ್ರ ಮಟ್ಟಿಗೆ ಹೇಳಿದ್ರು ಅಂದ್ರೆ, ಹೆಂಡತಿ ಅಂದ್ರೆ ಅವಳು ನಿನ್ನ ಭೋಗದ ವಸ್ತು ಅಷ್ಟೇ, ಮನೆ ಕೆಲ್ಸ ಮಾಡೋಕಂತಾನೆ ಬಂದವಳು, ಅವಳಿಗೆ ನಿನ್ ಸಲಿಗೆ ಅವಶ್ಯಕತೆ ಬೇಡ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೂರದಲ್ಲೇ ಅವಳನ್ನ ಇಟ್ಟಿರ್ಬೇಕು. ಹೆಚ್ಚು ಅಂತ ಅಂದ್ರೆ ಮನೆ ಕೆಲ್ಸದೊಳಗಿಂತ ಒಂಚೂರು ಉತ್ತಮ ಸ್ಥಾನಮಾನ ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ರು.
1: ಛೇ, ಹೀಗೆಲ್ಲ ಹೇಳ್ಕೊಡ್ತಾ ಇದ್ರಾ? ದೇವ್ರೆ, ನಿಮ್ ಕಥೆ ಹೇಗಾಗ್ಬೇಡ ಅಲ್ಲ. ಅಷ್ಟು ಚಿಕ್ಕ ವಯಸ್ಸಿಗೆ ಮದ್ವೆ ಮಾಡ್ಕೊಂಡು ಗಂಡನೂ ಸರಿಯಾಗಿ ಪ್ರೀತಿಸ್ದೆ ಹೋದ್ರೆ ಎಷ್ಟು ಕಷ್ಟ ಅಲ್ವಾ? ನಿಮ್ ಅಣ್ಣ, ತವ್ರ ಮನೆಯವರು ಏನೂ ಕೇಳ್ತಾ ಇರ್ಲಿಲ್ವಾ?
0: ನಾನು ನಿಂಗೆ ಆಗ್ಲೇ ಹೇಳ್ದೆ ಅಲ್ವಾ, ನಾನು ಅಪ್ಪ ಅಮ್ಮನ್ನ ತುಂಬಾ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡೆ ಅಂತ. ಅಪ್ಪ ಅಮ್ಮ ಇಲ್ದೆ ಅಣ್ಣ ನನ್ನನ್ನ ಒಂದಷ್ಟು ವರ್ಷ ಸಾಕಿ ಮದುವೆ ಮಾಡಿಕೊಟ್ಟ. ಮದುವೆ ಮಾಡಿಕೊಟ್ಟಿದ್ದ ಸಮಯದಲ್ಲಿ ಏನು ಹೇಳ್ದ ಅಂದ್ರೆ, ಇನ್ ಮುಂದೆ ನೀನುಂಟು, ನಿನ್ನ ಗಂಡನ್ ಮನೆ ಉಂಟು, ನಿನಗೆ ತವರು ಅನ್ನೋದಿಲ್ಲ, ಇಷ್ಟು ದಿನ ನಿನ್ನನ್ನ ನೋಡ್ಕೊಂಡಿದ್ದಾಯ್ತು, ಇನ್ನೂ ಯಾವತ್ತೂ ಈ ಕಡೆ ಬರೋ ಪ್ರಯತ್ನ ಮಾಡಬೇಡ ಅಂತ ಹೇಳಿ ನನ್ನ ನನ್ನ ಗಂಡನ್ ಮನೆಗೆ ಒಪ್ಪಿಸ್ಬಿಟ್ರು. ಹೀಗಿರುವಾಗ ಅತ್ತೆ ಮನೇಲಿ ನಡೀತಾ ಇರೋದನ್ನ ನಾನು ಯಾರಿಗೆ ತಾನೇ ಹೇಳಬೇಕಿತ್ತು ಹೇಳು?
1: ಹೀಗೆಲ್ಲ ಹೇಳಿದ್ರೆ ಅದು ಹೇಗ್ ತಾನೇ ತವ್ರ ಮನೆಗೆ ಹೋಗಕ್ಕಾಗತ್ತೆ? ನಾವ್ ನಿನ್ ಜೊತೆ ಇದೀವಿ ಅಂತ ಹೇಳೋದಕ್ಕೂ, ನಾವ್ ಯಾರು ಇನ್ ಮುಂದೆ ನಿನ್ನವ್ರಲ್ಲ ಅಂತ ಅನ್ನೋದಕ್ಕೂ ಇಷ್ಟು ವ್ಯತ್ಯಾಸ ಇದೆ ಅಲ್ವಾ? ಹಾಗಾದ್ರೆ ನಿಮ್ಮ ಸಂಸಾರ ಮುಂದೆ ಹೇಗ್ ಸಾಕ್ತು? ನಿಮ್ಗೆ ಮಕ್ಕಳು?
0: ಮಕ್ಕಳು ಅಂತೂ ಇಂತೂ ಮದ್ವೆಯಾಗಿ 2 ವರ್ಷ ಪೂರೈಸಿದೆ ನಾನು. ಈ ಎಲ್ಲ ರಂಪಾಟಗಳ ಮಧ್ಯೆ ಅಂತೂ ಇಂತೂ ನಾನು ಬಸರಿ ಆದೆ.
1: ಓ, ವೆರಿ ಗುಡ್. ಮನೇಲಿ ಎಲ್ಲ ಫುಲ್ಲು ಖುಷಿ ಆಗಿರ್ಬೇಕು ಅನ್ಸುತ್ತಲ್ವಾ?
0: ಈಗ ನಿನಗಾದಷ್ಟು ಖುಷಿ ಆ ಮನೇಲಿದ್ದವ್ರಿಗಾಗಿದ್ರೆ ನಾನು ಇವತ್ತು ಈ ಜಾಗದಲ್ಲಿ ಇರ್ತಿರ್ಲಿಲ್ಲ ಅನ್ಸುತ್ತೆ.
1: ಅಂದ್ರೆ ಯಾರು ನಿಮಗೆ ವಿಶ್ ಮಾಡ್ಲೇ ಇಲ್ವಾ? ಆರೈಕೆ ಅದು ಇದು?
0: ನಾನು ಬಸರಿ ಅಂತ ಸಂಭ್ರಮಿಸೋಕೆ ಆ ಮನೇಲಿ ಯಾರು ಇರ್ಲೇ ಇಲ್ವಲ್ಲಮ್ಮ. ನಾನು ತುಂಬಿದ ಬಸರಿ. ಮೇಲೇಳಕ್ಕಾಗ್ತಾ ಇಲ್ಲ, ಕೆಳಗಡೆ ಕೂರಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದೆ. ನಮ್ಮತ್ತೆ ನನ್ನನ್ನು ಉಪಚರಿಸೋ ಬದಲು ಅವ್ರಿಗೇನಿಷ್ಟ ಕಷ್ಟ ಅದ್ರ ಬಗ್ಗೆನೇ ಗಮನ ಕೊಡ್ತಾ ಇದ್ರು. ನನ್ನ ವಾರ್ಗಿತ್ತಿ ಅತ್ತು ಅವ್ರೂರಲ್ಲಿ ಜಾತ್ರೆ ಇದೆ ಅಂತ ಊರಿಗೆ ಹೊರಟೋಗಿದ್ರು. ಅವತ್ತು ಸಂಜೆ 7 ಗಂಟೆ ಆಗಿತ್ತೇನೋ. ದೇವಸ್ಥಾನದಲ್ಲಿ ನಾಟಕ ಇದೆ, ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಅತ್ತೆನೂ ಹೋದ್ರು. ಇನ್ನು ನನ್ನ ಗಂಡನೂ ಸದಾ ಮನೆಯಿಂದ ಆಚೆನೇ ಇರ್ತಾ ಇದ್ದಿದ್ದು ಹೆಚ್ಚು. ನನ್ನ ಸಂಕಟಕ್ಕೆ ನೆರವಾದವರು ಯಾರೂ ಇಲ್ದಂಗಾಯ್ತು. ಲಾಂಧ್ರದ ಬೆಳಕಲ್ಲಿ ಕತ್ತಲ ನಡುವಲ್ಲಿ ನನ್ನ ನರಳಾಟ ಕೇಳಿ ಹಾದಿಲಿ ಹೋಗ್ತಾ ಇದ್ದ ಒಬ್ಬ ಗೂರ್ಖ ಬಂದು ಒಂದಷ್ಟು ಸಹಾಯ ಮಾಡ್ದ. ನನ್ನ ಚೊಚ್ಚಲ ಹೆರಿಗೆಯನ್ನು ನಾನೇ ಮಾಡಿಕೊಂಡ ಮಹಾತಾಯಿ ನಾನಾದೆ. ಅಂತೂ ಆ ಪ್ರಸವ ವೇದನೆಯಿಂದ ಮುಕ್ತಿನೂ ಪಡೆದೆ.
1: ಅಂದ್ರೆ ನೀವೊಬ್ರೇ ಯಾವ ನರ್ಸು ಡಾಕ್ಟ್ರು ಇಲ್ಲದೆ ಹೆರಿಗೆ ಮಾಡ್ಕೊಂಡ್ರ? ಯಪ್ಪಾ, ಎಂತ ಮಗು ಆಯ್ತು? ಮಗು ಆರೋಗ್ಯವಾಗಿತ್ತ?
0: ಆ ನರಳಾಟ ಒದ್ದಾಟ ಇದೆಲ್ಲದರ ನಡುವೆ ನಾನು ಒಂದು ಗಂಡು ಮಗುವಿಗೆ ತಾಯಿಯಾಗಿತ್ತು. ಬಹುಶಃ ಹೆಣ್ಣು ಮಗು ಹೆತ್ತಿದ್ರೆ ನನ್ನನ್ನು ಈ ಮನೆಯವರು ಹೇಗೆ ನಡೆಸ್ಕೊಳ್ತಿದ್ರು ಅನ್ನೋ ಯೋಚನೆ ನಂಗೆ ಎಷ್ಟೋ ಸತಿ ಬಂದಿದೆ. ಹಾಗಂದ ಮಾತ್ರಕ್ಕೆ ಗಂಡು ಮಗು ಆಯ್ತು ಅಂತ ನನಗೇನು ರಾಜಮರ್ಯಾದೆ ಸಿಗ್ಲಿಲ್ಲ. ಬಾಣಂತಿ ಅಂತ ಯಾವ ಆರೈಕೆನೂ ಮಾಡಲಿಲ್ಲ. ಬಸರಿಗೆ ನೆರವಾಗದೆ ಇರೋರು ಬಾಣಂತಿಗೆ ನೆರವಾಗ್ತಿದ್ರ ಹೇಳು. ಮಗು ಅಳ್ತಾ ಇರಲಿ, ನಗ್ತಾ ಇರಲಿ, ಒದ್ದಾಡ್ತಾ ಇರಲಿ, ಅದ್ರ ಗೋಜಿಗೆ ಯಾರೂ ಹೋಗ್ತಾ ಇರಲಿಲ್ಲ. ತಾಯಿಯಾಗಿ ನಾನು ನನ್ನ ಕರ್ತವ್ಯ ಮಾಡಲೇಬೇಕಿತ್ತಲ್ವಾ. ಅವ್ರಿಗೆಲ್ಲ ಮಗುಗಿಂತ ಹೆಚ್ಚಾಗಿ ಅವ್ರು ಬೇಕು ಬೇಡನೇ ಜಾಸ್ತಿ ಆಗಿತ್ತು.
1: ಅಯ್ಯೋ ಪಾಪ ಅಮ್ಮ, ನೀವು ಅದೆಷ್ಟು ಕಷ್ಟಪಟ್ಟಿದ್ದೀರಿ. ಆಮೇಲೆ ಮಗುಗೆ ಏನು ಹೆಸರಿಟ್ರಿ? ಚೆನ್ನಾಗಿ ಆಟ ಆಡ್ಕೊಂಡಿತ್ತಾ ಪಾಪು?
0: ಆ ಮಗು ಹುಟ್ಟಿದ್ದೆ ನನಗೆ ದೊಡ್ಡ ಸಂಭ್ರಮ ಪುಟ್ಟಿ. ಹೆಸರಿಡೋದು ಕರೆಯೋದು ಯಾವಾಗ ಮಾಡ್ತಾರೆ ಅಂತ ಕಾದಿದ್ದಷ್ಟೇ ನೆನಪಿರೋದು ನನಗೆ. ಆ ಮಗುಗೆ ಕರೆಯೋಕ್ಕೆ ಅಂತ ಹೆಸರು ಹುಡ್ಕೋದ್ರಲ್ಲೇ ನನ್ನ ಕಾಲ ಎಲ್ಲ ಕಳೆದು ಹೋಗಿತ್ತು. ನಿಜಕ್ಕೂ ಅದು ಪಾಪದ ಕೂಸೆ. ಒಂದಿನ ಮಗು ಹೀಗೆ ತುಂಬ ರಚ್ಚೆ ಹಿಡಿಯೋಕ್ಕೆ ಪ್ರಾರಂಭ ಮಾಡಿಬಿಟ್ಟ. ಎಷ್ಟು ಸಮಾಧಾನ ಮಾಡಿದ್ರೂ ನಿಲ್ಲಿಸ್ತಾನೇ ಇಲ್ಲ. ಎರಡು ದಿನ ಆದರೂ ಒಂದೇ ಸಮ ಅಳು. ನನಗಂತೂ ಮಗುಗೆ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಆಗಲಿಲ್ಲ. ಮನೇಲಿ ಹಿರಿಯರನ್ನ ಕೇಳೋಣ ಅಂದರೆ ಅವರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ.
1: ಏನು, ಎರಡು ದಿನ ಮಗು ಅಳ್ತಲೇ ಇತ್ತ? ಮತ್ತೆ ನೀವೇನು ಮಾಡಿದ್ರಿ? ಡಾಕ್ಟರ್ ಹತ್ರ ಹೋಗ್ಲಿಲ್ವಾ? ಆದರೂ ಅಮ್ಮ ಆಸ್ಪತ್ರೆಗೆ ಹೋಗ್ಬೇಕಿತ್ತಲ್ವಾ?
0: ಹೌದಮ್ಮ, ಹೋಗ್ಲೇಬೇಕಿತ್ತು. ಆದರೆ ಹೋಗಕ್ಕೆ ನನ್ನ ಹತ್ರ ಹಣ ಎಲ್ಲಿತ್ತು ಹೇಳು? ಯಾರು ಕೊಡಬೇಕಿತ್ತು ಹಣ ನನಗೆ? ಮನೇಲಿ ಯಾರಿಗೆ ನನ್ನ ನನ್ನ ಮಗುವಿನ ವಿಷಯ ಬೇಕಿತ್ತು ಹೇಳು?
1: ಹಾಗಾದರೆ ಏನು ಮಾಡಿದ್ರಿ ಅಮ್ಮ ನೀವು? ನನಗಂತೂ ನಿಜವಾಗ್ಲೂ ತುಂಬ ಹಿಂಸೆ ಆಗ್ತಾ ಇದೆ.
0: ಅನಾಥೋ ದೈವ ರಕ್ಷಕ ಅಂತ ಹಿರಿಯರು ಹೇಳ್ತಾರೆ, ಕೇಳಿದ್ಯಾ?
1: ಹ್ಞೂ.
0: ನನ್ನ ಪಾಲ್ಗೂ ಆ ದಿನ ದೇವತೆ ಆಗಿ ಬಂದವಳು ಹಾಲಿನ ರಂಗಮ್ಮ. ಅಳ್ತಾ ಇದ್ದಿದ್ದ ಮಗುನ ನೋಡಿ ಆ ಮಗುಗೆ ಅರ್ಶನ ಕಾಮಾಲೆ ರೋಗ ಬಂದಿರಬೇಕು, ಮೊದಲು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅವಳ ಹತ್ರ ಇದ್ದಿದ್ದ ಕಾಸಿನ ಚೀಲದಿಂದ 2 ರೂಪಾಯಿ ತೆಗೆದು ನನ್ನ ಕೈ ಕೊಟ್ಲು. ಮೊದಲು ಇಲ್ಲಿಂದ ಹೊರಡಿ ಅಂತ ಹೇಳಿ ಬಸ್ಸು ಹತ್ಸಿದ್ಲು.
1: ಅಪ್ಪ ಸತ್ಯ, ನೀವಂತೂ ಇಂತೂ ಆಸ್ಪತ್ರೆ ಕಡೆಗೆ ಹೊರಟ್ರಲ್ಲ, ಒಳ್ಳೇದಾಯ್ತು. ಆಮೇಲೆ
0: ರಂಗಮ್ಮ ನನ್ನ ಬಸ್ ಹತ್ಸಿ ಹೊರಟ್ಬಿಟ್ಲು. ಬಸ್ಸು ಊರಾಚೆ ದಾಟಿ ಮುಂದೆ ಹೋಗ್ತಾ ಇತ್ತು. ಅಷ್ಟೊತ್ತಿಗೆನೆ ನನ್ನ ಮಗು ಅಳು ನಿಲ್ಲಿಸ್ಬಿಡ್ತು. ಸದ್ಯ 2 ದಿವಸದಿಂದ ಒಂದೇ ಸಮ ರಚ್ಚೆ ಹಿಡ್ದಿದ್ನಲ್ಲ, ಇವಾಗ ಅಳು ನಿಲ್ಲಿಸಿದ್ನಲ್ಲ ಅಂತ ಸಮಾಧಾನ ಪಟ್ಕೊಂಡೆ. ನನ್ನ ಪಕ್ಕ ಒಬ್ರು ಕಾಕ ಕೂತಿದ್ರು. ಮಗಳೇ, ಇಷ್ಟು ಸಣ್ಣ ಮಗುನ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದೆಯಮ್ಮ ಅಂತ ಕೇಳಿದ್ರು. ನಾನು ಇರೋ ವಿಷಯನೆಲ್ಲ ಅವ್ರಿಗೆ ಹೇಳಿದೆ. ಎಲ್ಲಿ, ಒಂದ್ಸಲ ಮಗುನ ತೋರಿಸು ಅಂತ ಕೇಳಿದ್ರು. ಮಗು ಹಣೆನ ಮುಟ್ಟಿ ನೋಡಿದ ಅವ್ರ ಮುಖ ಚಿಕ್ಕದಾಗಿ ಹೋಯ್ತು.
1: ಯಾಕೆ? ಪಾಪ ಮಗು ಅಳ್ತಾ ಇರೋದನ್ನ ನಿಲ್ಸಿತ್ತಲ್ಲ, ಒಳ್ಳೇದೇ ಆಯ್ತು ತಾನೇ. ಮತ್ತೆ ಅವ್ರ್ಯಾಕೆ ಮುಖ ಚಿಕ್ಕದ ಮಾಡ್ಕೊಂಡ್ರು?
0: ನನ್ನ ಮಗು ಆಸ್ಪತ್ರೆಗೆ ಹೋಗೋ ಮಗು ಆಗಿರ್ಲಿಲ್ಲ, ಸ್ಮಶಾನ ಸೇರೋ ಮಗು ಆಗ್ಬಿಟ್ಟಿತ್ತು.
1: ಎಂಥ ಕೆಲಸ ಆಯ್ತಲ್ಲ. ಮತ್ತೆ ಆ ಸತ್ತು ಹೋದ ಮಗುನ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರ ಅಥವಾ ಮನೆಗೆ ಕರ್ಕೊಂಡು ಹೋದ್ರ?
0: ಮನೆಯವ್ರಿಗೆ ಹೇಳ್ದೆ ಕೇಳ್ದೆ ಬಸ್ ಹತ್ತಿದ್ದೋಳಲ್ವ ನಾನು. ಇನ್ನು ಸತ್ತು ಮಗುನ ಹೊತ್ಕೊಂಡು ಹೋದ್ರೆ ಅವ್ರು ನನ್ನನ್ನು ಒಳಗೆ ಸೇರಿಸ್ಕೋತಾರೇನಮ್ಮ?
1: ಹಾಗಾದರೆ ಏನು ಮಾಡಿದ್ರಿ?
0: ಆ ಸತ್ತು ಮಗುನ ನೋಡಿದ ಕಾಕ ನನಗೆಷ್ಟು ಸಮಾಧಾನ ಮಾಡಿದ್ರು ಗೊತ್ತಾ? ನನಗೆ ಆ ಬಸ್ಸಲ್ಲಿ ಜೋರಾಗಿ ಅಳೋಕ್ಕೂ ಆಗ್ತಾ ಇರಲಿಲ್ಲ. ಬಸ್ಸಲ್ಲಿರೋ ಜನರಿಗೆಲ್ಲ ತಿಳಿದ್ರೆ ಎಲ್ಲಿ ದಾರಿ ಮಧ್ಯದಲ್ಲೇ ನನ್ನ ಇಳಿಸ್ಬಿಡ್ತಾರೋ ಅಂತ ತುಂಬ ಭಯ ಆಯಿತು. ಅದಕ್ಕೆ ಕಾಕ ಕೂಡ ಅಳ್ಬೇಡ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಆ ಜೀವ ಕಳ್ಕೊಂಡಿರೋ ಕುಡಿಗೆ ನಾ ಹಾಲು ಕುಡಿಸ್ತಾ ಇರೋ ಥರ ನಾಟಕ ಮಾಡಿಕೊಂಡು ಬಸ್ಸಲ್ಲೇ ಕೂತಿದ್ದೆ. ನನ್ನ ಕಣ್ಣೀರು ಧಾರೆ ಕಾಕನ ಭುಜದ ಮೇಲೆ ಒದ್ದೆ ಆಯಿತು ಅಷ್ಟೆ.
1: ಅಲ್ಲಮ್ಮ, ಇಷ್ಟೊಂದು ಸಂಕಟ ಹೊತ್ಕೊಂಡು ಅದು ಹೇಗೆ ತಾನು ಬಸ್ಸಲ್ಲಿ ಕೂತಿದ್ರಿ ನೀವು? ಆಮೇಲಾದರೂ ಮನೆಗೆ ವಾಪಸ್ ಹೊರಟ್ರಾ?
0: ಇಲ್ಲಮ್ಮ, ಆಗಲೇ ಹೇಳಿದ್ನಲ್ಲ, ಬರಿಗೈಲಿ ಆ ಮನೆಗೆ ಹೋದರೆ ನನ್ನನ್ನು ಸುಮ್ಮನೆ ಬಿಡ್ತಾ ಇದ್ರ ಹೇಳು? ಮಗು ಇದ್ದಾಗ ಅದರ ಲಾಲನೆ ಪಾಲನೆ ಅವ್ರಿಗೆ ಬೇಕಿಲ್ವಾಗಿತ್ತು. ಆದರೆ ಮಗು ಸತ್ತೋಗಿದೆ ಅಂತ ಗೊತ್ತಾಗಿದ್ದಿದ್ರೆ ಸುಮ್ಮನಿರ್ತಿದ್ರ ಅವರು? ಒಂದು ಮಗು ಎತ್ಕೊಡೋಕ್ಕೆ ನಿನಗೆ 2 ವರ್ಷ ಆಯಿತು ಅಂತ ನಮ್ಮತ್ತೆ ನನ್ನನ್ನು ದಿನಾಗ್ಲೂ ಕಡೆಗಣಿಸ್ತಾ ಇದ್ರು. ಇನ್ನು ಹುಟ್ಟಿದ ಮಗು ಸತ್ತೋಗಿದೆ ಅಂದಿದ್ರೆ ಏನು ಮಾಡ್ತಾರೋ ಅಂತ ಭಯ ನನ್ನ ಕಾಡ್ತಾನೆ ಇತ್ತು.
1: ಹಾಗಾದರೆ ಏನು ಮಾಡಿದ್ರಿ? ಮತ್ತೆಲ್ಲಿಗೆ ಹೋದ್ರಿ ನೀವು?
0: ನಾನು ನಿಂಗಾಗಲೇ ಹೇಳಿದಾಗೆ ಅನಾಥೋ ದೈವರಕ್ಷಕಃ ಅನ್ನೋ ಮಾತು

0: ನನಗೆ ಮತ್ತೆ ಮುಂದುವರಿತು ತಾಯಿ. ನನ್ನ ಪಕ್ಕದಲ್ಲಿ ಕುಳಿತಿದ್ದ ಕಾಕ ನನ್ನ ಕಥೆ ಎಲ್ಲ ಕೇಳಿದ್ರು. ಹೀಗೆ ಒಂದು ಎರಡು ಊರು ದಾಟಿದ್ರೆ ನಮ್ಮೂರು ಬರುತ್ತೆ. ನಿನಗೇನೂ ಅಭ್ಯಂತರ ಇಲ್ಲ ಅಂದರೆ ನಿನ್ನ ಮಗುಗೆ ಸ್ಮಶಾನ ತೋರಿಸಿ ನಿನ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು.
1: ಹಾಗಾದ್ರೆ ನೀವು ಆ ಕಾಕನ್ ಜೊತೆನೆ ಹೊರಟುಬಿಟ್ರಾ? ನಿಮ್ಗೇನು ಭಯ ಆಗ್ಲಿಲ್ವಾ?
0: ಆ ಕ್ಷಣದಲ್ಲಿ ನಂಗೆ ಗೊತ್ತಿರೋ ಮನೆಯವ್ರಿಗಿಂತ ಈ ಗೊತ್ತಿಲ್ಲದೆ ಇದ್ದಿದ್ದ ಕಾಕನೇ ಎಷ್ಟೋ ಆಪ್ತರು ಅಂತ ಅನ್ಸ್ಬಿಟ್ರು. ಅವ್ರು ತೋರಿಸಿದ ದಾರಿಲಿ ನಾನು ನಡಿಬಹುದು ಅಂತ ನನಗೆ ದೈವ ಪ್ರೇರಣೆ ಆಯ್ತು. ತಂದೆ ಥರ ಇದ್ದ ಅವ್ರ ಜೊತೆ ನನ್ನ ಸತ್ತ ಮಗುನ ಹೊತ್ತು ನಡೆದೇ ಬಿಟ್ಟೆ.
1: ನೀವು ಅವ್ರ ಜೊತೆನೆ ಇದ್ದು ಬಿಟ್ರಾ? ನಿಮ್ಮ ಮನೆಯವ್ರು ಯಾರು ನಿಮ್ಮನ್ನ ಹುಡ್ಕೋ ಪ್ರಯತ್ನ ಮಾಡ್ಲಿಲ್ವಾ?
0: ಅವರು ನನ್ನನ್ನು ಹುಡುಕಿದ್ರೋ ಇಲ್ಲವೋ ನನಗೆ ಗೊತ್ತಿಲ್ಲ ಮಗಳೆ. ಆ ಊರಲ್ಲಿ ನನ್ನ ಮನೆ ಬಿಟ್ಟು ಓಡೋದವಳು ಅಂತಂದ್ರೋ, ಪತಿತೆ ಅಂತ ಅಂದ್ರೋ, ಯಾವುದ್ರ ಬಗ್ಗೆನೂ ನನಗೆ ತಿಳ್ಕೊಳ್ಳೋ ಆಸಕ್ತಿನೂ ಇರಲಿಲ್ಲ. ನನ್ನ ದಾರಿನೇ ಬೇರೆ ಆಗಿತ್ತು.
1: ಹಾಗಾದ್ರೆ ನೀವು ಈ ಹಸಿರೌಷಧಿ ಕೊಡೋ ವಿದ್ಯೆನ ಹೇಗ್ ಕಲ್ತ್ರಿ? ಇದನ್ನೆಲ್ಲ ನಿಮ್ಗೆ ಯಾರ್ ಹೇಳ್ಕೊಟ್ರು?
0: ಆ ಕಾಕನೇ ನನ್ನ ಪಾಲಿನ ತಂದೆ, ತಾಯಿ, ದೈವ ಎಲ್ಲನೂ ಆಗಿದ್ರು. ಅವರು ಅವ್ರು ಕಲ್ತಿರೋ ಸಕಲ ವಿದ್ಯೆಗಳನ್ನು ನನಗೆ ಧಾರೆ ಎರೆದ್ಬಿಟ್ರು. ಊರಾಚೆ ಇರೋ ಅವ್ರ ತೋಟದ ಮನೆಯಲ್ಲಿ ನಾನು ಇರೋಕೆ ವ್ಯವಸ್ಥೆ ಕೂಡ ಮಾಡಿದ್ರು. ಅವ್ರು ನನಗೆ ಹೇಳ್ಕೊಟ್ಟಿರೋ ವಿದ್ಯೆನೇ ನಾನು ಇವತ್ತಿಗೂ ಅಭ್ಯಾಸ ಮಾಡ್ತಾ ಇರೋದು.
1: ನೀವು ಕಾಮಾಲೆ ರೋಗ ಬಂದವರಿಗೆ ಉಚಿತವಾಗಿ ಔಷಧಿ ಕೊಡೋದ್ರ ಗುಟ್ಟು ಈಗ ತಿಳಿತು ಅಮ್ಮ. ಎಂಥ ಮನಸ್ಸು ನಿಮ್ಮದು! ನಿಮ್ಮ ಮಗು ಕಾಮಾಲೆಯಿಂದ ನರಳಿ ಸತ್ತಿದ್ದಕ್ಕೆ ಪ್ರತಿಯಾಗಿ ತಾವು ಎಲ್ಲ ಬಡ ಮಕ್ಕಳಿಗೂ, ನಿಮ್ಮ ಹತ್ರ ನಂಬಿಕೆ ಇಟ್ಟು ಬರೋರಿಗೂ ಔಷಧಿನ ನೀಡ್ತಾ ಇರೋದು ನಿಜಕ್ಕೂ ಹೆಮ್ಮೆ ವಿಷಯ. ಯಪ್ಪ, ನಿಜವಾಗ್ಲೂ ಇಷ್ಟು ಮಾಡೋ ಮನಸ್ಸು ನಿಮ್ಮದಾಗಿದೆಯಲ್ಲ ಅಮ್ಮ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನೀವು ನಿಮಗಿಷ್ಟ ಬಂದ ಹಾಗೆ ಇದ್ಬಿಡ್ಬಹುದಾಗಿತ್ತು. ಯಾರೂ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಆದರೆ ನೀವು ಶಬರಿ ಥರ ಈ ಆಶ್ರಮದಲ್ಲಿ ಜೀವನ ಮಾಡ್ತಾ ದೈವ ಸಮಾನರಾದ ಮಕ್ಕಳನ್ನ ರಕ್ಷಿಸ್ತಾ ಇರೋದು ಇಷ್ಟು ದೊಡ್ಡ ವಿಚಾರ ಅಲ್ವಾ?
0: ನೀನು ದೊಡ್ಡ ವಿಚಾರ ಅಂತ ಹೇಳ್ತೀಯಲ್ಲ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀನು ಪೇಪರ್ನೋಳು, ಒಂದಷ್ಟು ವಿಚಾರಗಳನ್ನು ಸಾಧ್ಯವಾದರೆ ತಿಳಿಸೋ ಪ್ರಯತ್ನ ಮಾಡ್ತೀಯ ಮಗಳೇ?
1: ಖಂಡಿತವಾಗ್ಲೂ. ಅದೇನು ಅಂತ ಹೇಳಿ ನೀವು, ಅದೆಲ್ಲದನ್ನು ಬರೆದು ಪ್ರಕಟ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ.
0: ಗಂಡು ಹೆತ್ತವರೆ, ಮದುವೆಯಾಗಿ ಮನೆ ತುಂಬಿಸಿಕೊಂಡ ಹೆಣ್ಣನ್ನು ನಿಮ್ಮ ಮಗಳಂತೆ ಕಾಣಿ. ಹಾಗೆ ಕಾಣಲು ಸಾಧ್ಯವಾಗದಿದ್ದರೆ ನಿಮ್ಮ ಮಗನಿಗೆ ಮದುವೆ ಯೋಚನೆನೇ ಬಿಟ್ಬಿಡಿ ಅಂತ ನಾನು ತುಂಬ ಸತಿ ಕೂಗಿ ಕೂಗಿ ಹೇಳಬೇಕನ್ಸುತ್ತೆ. ಹೆಣ್ಣು ಅಂದರೆ ಕೇವಲ ಕಾಮದಾಸೆ ತೀರಿಸುವ ವಸ್ತುವಲ್ಲ. ಅವಳ ಮನೋಭಿಲಾಷೆ, ಮಾತೃವಾಂಛೆಗೆ ನಿಮ್ಮ ಮನಸ್ಸನ್ನು ನೀಡಿ. ಹೆತ್ತವರನ್ನು ಬಿಟ್ಟು ನಿಮ್ಮ ಗೂಡು ಸೇರುವ ಪುಟ್ಟ ಹಕ್ಕಿ ಅದು, ಆಸರೆ ಬಯಸಿ ಬಂದಿದೆ. ಗುಟುಕು ನೀಡಿ ಗಟ್ಟಿಯಾಗಿಸಿ. ಮೊನಚು ಮಾತುಗಳಿಂದ ಮನಸ್ಸು ಹಾಳು ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ ನಾನು.
1: ಹೌದಮ್ಮ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ತುಂಬಾನೇ ತಿಳ್ಕೊಂಡಿದ್ದಾರೆ. ನೋಡಿ, ನೀವು 13 ವರ್ಷ ಇದ್ದಾಗಲೇ ಮದುವೆ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಟ್ಟಿದ್ರಿ. ಆದರೆ ಈಗ ಎಲ್ಲ ಬದಲಾಗಿದೆ. ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಲ್ಲೋ ಅಷ್ಟು ಯಶಸ್ವಿಯಾಗಿದ್ದಾಳೆ ಅಮ್ಮ.
0: ಒಳ್ಳೇದಮ್ಮ,
1: ನಿಮ್ಮಂಥವರ ಆದರ್ಶದ ಯಶೋಗಾಥೆ ಎಲ್ಲರಿಗೂ ಮಾದರಿಯಾಗಬೇಕು. ನನಗೆ ಆಶೀರ್ವಾದ ಮಾಡಿ ಪಾರವ್ವ. ನಿಮ್ಮನ್ನು ಪರಿಚಯ ಮಾಡಿಕೊಟ್ಟ ನಮ್ಮಮ್ಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೋಗಿ ಬರ್ತೀನಿ ಅಮ್ಮ.
0: ಆಗ್ಲಮ್ಮ, ಎಲ್ಲ ಒಳ್ಳೇದಾಗ್ಲಿ, ಹೋಗ್ಬಿಡ್ ಬಾ.
1: ಎಕ್ಸ್ಕ್ಯೂಸ್ ಮಿ ಸರ್, ಒಳಗೆ ಬರಬಹುದಾ?
2: ಓ ದೀಪಾ, ಬನ್ನಿ ಬನ್ನಿ. ಏನ್ ಇಷ್ಟೊಂದು ಖುಷಿಯಾಗಿದ್ದೀರಿ?
1: ಎಲ್ಲ ಅಚ್ಚುಕಟ್ಟಾಗಿ ಟೈಪ್ ಮಾಡಿ ಈ ಪೆನ್ ಡ್ರೈವ್ ಅಲ್ಲಿ ಹಾಕಿದ್ದೀನಿ. ತಗೊಳ್ಳಿ ಸರ್, ನೋಡಿ ಒಂದ್ಸರಿ.
2: ವೆರಿ ಗುಡ್ ದೀಪಾ, ಗಿವ್ ಮಿ 10 ಮಿನಿಟ್ಸ್, ಓದ್ ಹೇಳ್ತೀನಿ.
1: ಶೋರ್ ಸರ್, ಟೇಕ್ ಯುವರ್ ಓನ್ ಟೈಮ್.
2: ದೀಪಾ
1: ಸರ್,
2: ತುಂಬಾ ಚೆನ್ನಾಗಿ ಬರ್ತಿದ್ಯಮ್ಮ. ನಿಜವಾಗ್ಲೂ ಮದರ್ಸ್ ಡೇಗೆ ಏನ್ ಮಾಡ್ತಾಗಿದೆ.
1: ಥ್ಯಾಂಕ್ ಯು ವೆರಿ ಮಚ್ ಸರ್.
2: ಅದ್ ಸರಿ ದೀಪಾ, ಈ ಆರ್ಟಿಕಲ್ಗೆ ನೀವು ಇನ್ನೂ ಯಾಕೆ ಶೀರ್ಷಿಕೆ ಇಟ್ಟಿಲ್ಲ?
1: ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸರ್. ಶೀರ್ಷಿಕೆಗಳು ಬಹಳ ಇದೆ, ಯಾವುದು ಸೂಕ್ತ ನೀವೇ ಹೇಳಿ. ಇಲ್ಲಿ ನೋಡಿ,

0: ಇಷ್ಟಿದೆ ಶೀರ್ಷಿಕೆಗಳು, ಯಾವುದಾದ್ರೂ ಒಂದು ನೀವೇ ಸೆಲೆಕ್ಟ್ ಮಾಡಿ ಸರ್.
1: ಮಾತೃಛಾಯೆ, ತಾಯವ್ವ, ಪಾರವ್ವ, ಕಾನನದ ಕಣ್ಮಣಿ, ಜೀವನ್ಮುಖಿ. ಹಾ, ಜೀವನ್ಮುಖಿ ಅನ್ನೋ ಶೀರ್ಷಿಕೆ ತುಂಬಾ ಸೂಕ್ತವಾಗಿದೆ. ತನ್ನೊಳಗಿನ ಜೀವಕ್ಕೆ ಮುಕ್ತಿಯನ್ನು ನೀಡಿ ನೊಂದ ಮಾತೆಯರಿಗೆ ಮಮತೆಯ ಮುಖವನ್ನು ತೋರುತ್ತಿರುವ ಪಾರವ್ವನ ಕಥೆಗೆ ಸೂಕ್ತವಾದ ಶೀರ್ಷಿಕೆ ಅಂದರೆ ಅದೇ ಜೀವನ್ಮುಖಿ.
0: ಜೀವನ್ಮುಖಿ ಪಾರವ್ವ, ನೀನು ಜೀವನ್ಮುಖಿಯೇ ಕಣವ್ವ.
2: ಜೀವನ್ಮುಖಿ ನಾಟಕ ಕೇಳಿದಿರಿ. ರಚನೆ ಗಾಯತ್ರಿ ಸುಂದರೇಶ್. ಪಾತ್ರ ಪರಿಚಯ ಮಗಳು ದೀಪಾ, ಸಹನಾ, ತಾಯಿ ತ್ರಿವೇಣಿ, ನೇತ್ರಾ ಕೆ, ತಂದೆ ಪ್ರಸಾದ್, ಲಕ್ಷ್ಮೀನಾರಾಯಣ ಎಸ್. ಸಂಪಾದಕರು ದಿಗ್ವಿಜಯ್ ಬಿ. ಮನೆ ಕೆಲಸದಾಕೆ ನಿಂಗಿ ಚಿನ್ಮಯಿ ಕೆಎಸ್. ತೋಟದ ವ್ಯಕ್ತಿ ಕಾರ್ತಿಕ್ ಎಂಎಸ್. ಹಾಗೂ ನಾಟಿ ವೈದ್ಯೆ ಪಾರವ್ವ, ಕೀರ್ತನಾ ವಿ. ನಿರ್ಮಾಣ ಸಹಕಾರ ಸಹನಾ. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:30:25.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು, 12:45 ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ, ಈ ಕುರಿತು ಉಪನ್ಯಾಸಕರಾದ ಡಾಕ್ಟರ್ ರಮೇಶ್ ಎಂ ಸಿದ್ದನಹುಂಡಿಯವರು ಮಾತನಾಡುತ್ತಾರೆ. 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ನವನೀತ್ ಕೃಷ್ಣನ್ ಅವರಿಂದ. 1:30 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ವಿ ಸತ್ಯನಾರಾಯಣ ಅವರ ವೇಣುವಾದನವನ್ನು ಆಲಿಸಬಹುದು. 3:30 ರಾಷ್ಟೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4 ಗಂಟೆಗೆ ಕಥಾ ಕಾಲಕ್ಷೇಪದಲ್ಲಿ ಪ್ರಸಂಗ ನಲ್ಲತಂಗಾದೇವಿ, ಪ್ರಸ್ತುತಿ ವಿದ್ವಾನ್ ಆರ್ ಗುರುರಾಜುಲು ನಾಯ್ಡು. 5 ಗಂಟೆಗೆ ಕಾಂಗುರು ಕೇರ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ವಿಷಯ ಐಯುಐ ಹಾಗೂ ಐವಿಎಫ್, ಲಕ್ಷಣಗಳು ಹಾಗೂ ಚಿಕಿತ್ಸಾ ವಿಧಾನ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ದೀಪ್ತಿ, ಪ್ರಸ್ತುತಿ ಚಿನ್ಮಯಿ ಕೆಎಸ್, ಪ್ರಾಯೋಜಕರು ಕಾಂಗರು ಕೇರ್ ಆಸ್ಪತ್ರೆ ಮೈಸೂರು. 5:40 ಪ್ರಾಯೋಜಿತ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರವೇಶಾತಿ ಮತ್ತು ಅಧ್ಯಯನ ಅವಕಾಶಗಳನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಪಿ ಜ್ಞಾನಪ್ರಕಾಶ್ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ, ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. 6:10 ಸಾಧಕರ ಸೋಪಾನ, ಲೇಖನ ಮತ್ತು ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಸಹಬಾಳ್ವೆ ಬೆಂಗಳೂರು. ಈ ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ.

6:50ಕ್ಕೆ ಕೃಷಿ ರಂಗ, ನಾವು ನಮ್ಮೂರು, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಕೆರೆಕಟ್ಟೆಗಳ ಸಂರಕ್ಷಣೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕ್ರೆಡಿಟ್ ಐ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎಂಪಿ ವರ್ಷ ಹಾಗೂ ಮಂಡ್ಯದ ಜನರಕ್ಷಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣೇಗೌಡ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈ ರಾತ್ರಿ 8:00ಗೆ ದೆಹಲಿ ಕೇಂದ್ರದಿಂದ ಸಂಸತ್ ಸಮೀಕ್ಷಾ, 8:30ಕ್ಕೆ ರಂಗಗೀತೆಗಳಲ್ಲಿ ಸುಭದ್ರಾ ನಾಟಕದ ಹಾಡುಗಳು, 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ ರವಿಕಿರಣ್ ಅವರ ಚಿತ್ರವೀಣಾವಾದನವನ್ನು ಆಲಿಸುವಿರಿ, 10:00ಗೆ ದೆಹಲಿ ಕೇಂದ್ರದಿಂದ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿಮುದ್ರಣದ ಪ್ರಸಾರ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಿದೆ. ಸರಿಯಾಗಿ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಪುರಂದರದಾಸರ ರಚನೆ ಕೂಸನು ಕಂಡೀರ, ಜ್ಞಾನಿಗಳೆಲ್ಲ ಕೂಸನು ಕಂಡೀರ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಕಾರ್ಯಕ್ರಮದ ಕಡೆಯದಾಗಿ ಕನಕದಾಸರ ರಚನೆ. ಏನೆಂದು ಕೊಂಡಾಡಿ ಸ್ತುತಿಸಲೋ ದೇವ, ನಾನೇನು ಬಲ್ಲೆ ನಿಮ್ಮ ಮಹಿಮೆಗಳ ಮಾಧವ.

0: ಇದುವರೆಗೆ ಕೆಲವು ಭಕ್ತಿಗೀತೆಗಳನ್ನು ಕೇಳಿದಿರಿ. ಸಮಯವಾಗಿದೆ 12:45:32.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಮೈಸೂರು. ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ, ಈ ಕುರಿತು ಮಾತನಾಡುತ್ತಾರೆ ಉಪನ್ಯಾಸಕರಾದ ಡಾ ರಮೇಶ್ ಎಂ ಸಿದ್ದನಹುಂಡಿ.
4: ಕಾಯಕ ತತ್ವದ ಪರಿಕಲ್ಪನೆಯ ಮೂಲವನ್ನು ಹುಡುಕುತ್ತಾ ಹೋದರೆ ಬಹುಶಃ ನಿಸರ್ಗದಲ್ಲಿರುವ ಪ್ರತಿಯೊಂದು ಜೀವಿಯ ಜೀವಿಸುವಿಕೆಯೇ ಅದರ ನೆಲೆಯಾಗಿರುತ್ತದೆ ಅಥವಾ ಅದರ ಮೂಲವನ್ನು ತಿಳಿಸುತ್ತದೆ. ಈ ಕಾಯಕತತ್ವ ಶ್ರಮತತ್ವವು ಮುಖ್ಯವಾಗಿ ಪೊರೆಯುವಿಕೆ, ಜೀವಿಸುವಿಕೆ ಹಾಗೂ ಜೀವಂತಿಕೆಯ ಸಂಕೇತವೂ ಕೂಡ ಆಗಿದೆ. ಈ ಜೀವಂತಿಕೆಯು ನಿಜವಾಗಿ ಶ್ರಮಜೀವಿಗಳ ಬದುಕು ಕೂಡ ಆಗಿರುತ್ತದೆ. ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಜನಪದರಿಂದ ಹಿಡಿದು ಸಾಹಿತ್ಯ ಕೃತಿಗಳನ್ನು ಒಳಗೊಂಡಂತೆ ಭಿನ್ನ ಆಯಾಮಗಳಲ್ಲಿ, ಭಿನ್ನ ಘಟ್ಟಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಯಾಕೆ ಈ ಕಾಯಕ ಮುಖ್ಯವೆಂದರೆ ಶ್ರಮವನ್ನೇ ಮರೆತು ಭೋಗವನ್ನು ಮೆಚ್ಚಿಕೊಂಡಿರುವ ಕಾಲಘಟ್ಟಕ್ಕೆ ಮನುಷ್ಯ ತಲುಪಿದ್ದಾನೆ. ಹಾಗಾಗಿ ಕಾಯಕವೇ ಶ್ರೇಷ್ಠವಾದದ್ದರ ಜೊತೆಗೆ ಶ್ರಮದ ಕುಡಿಗಳನ್ನು ಸಾಹಿತ್ಯದ ಮೂಲಕ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ, ಶ್ರಮದ ಶ್ರೇಷ್ಠತೆಯನ್ನು ಒತ್ತಿ ಹೇಳುವ ಅನಿವಾರ್ಯತೆ ಇದೆ. ಇದು ಕುವೆಂಪು ಮತ್ತು ವಚನ ಸಾಹಿತ್ಯದೊಂದಿಗೆ ಬೆಸೆದುಕೊಂಡಿರುವ ಮುಖ್ಯ ಸಂಗತಿಯನ್ನು ಇಲ್ಲಿ ವಿವೇಚಿಸಬಹುದು. ಕಾಯಕದ ಮೂಲವನ್ನು ಹುಡುಕುತ್ತಾ ಹೋದರೆ ಅದು ಆದಿಮಾನವನ ಕಾಲದಿಂದ ಆರಂಭಗೊಂಡು ಆಧುನಿಕ ಕಾಲಘಟ್ಟದಲ್ಲಿ ಶ್ರಮವಾಗಿ ನೆಲೆನಿಂತಿರುವ ರೀತಿಯನ್ನು ಗಮನಿಸಬಹುದು. ಆದರೆ ಇದು ಬಹು ವಿಸ್ತೃತವಾದ ಚರ್ಚೆಯನ್ನು ಅಪೇಕ್ಷಿಸುವ ಸಂಗತಿ. ಹಾಗಾಗಿ ನೇರ ವಿಷಯಕ್ಕೆ ಬರುವ ಮೊದಲು ಒಂದು ಸ್ಪಷ್ಟತೆಯನ್ನು ತಿಳಿಸುವುದು ಉಚಿತ. ಈ ವಿಷಯದ ವ್ಯಾಪ್ತಿಯೊಳಗೆ ಕಾಯಕ ಎಂದಾಗ ನೆನಪಾಗುವುದು ವಚನ ಸಾಹಿತ್ಯ. ಈ ಅರಿವಿನಿಂದಲೇ ಕುವೆಂಪು ಅವರ ಸಾಹಿತ್ಯದಲ್ಲಿ ಚಿತ್ರಣಗೊಂಡಿರುವ ಕಾಯಕದ ಪ್ರಾಮುಖ್ಯತೆಯನ್ನು ವಚನ ಕಾಲಘಟ್ಟಕ್ಕೆ ಹೊತ್ತುಕೊಂಡು ಹೋಗುವುದರ ಮೂಲಕ ಕಾಯಕದ ಮುಂದುವರಿಕೆಯ ಅನಿವಾರ್ಯತೆಯನ್ನು ಒತ್ತಿ ಹೇಳಬೇಕಾಗಿರುವುದು ಇಂದಿನ ತುರ್ತು ಕೂಡ ಆಗಿರುತ್ತದೆ.

ಸಿಗುತ್ತದೆ. ಕಾಯಕ ಎಂದ ತಕ್ಷಣ ಒಂದು ರೀತಿಯ ಮನುಷ್ಯ ಸಂಗಮತ್ವ ನೆಲೆಸುತ್ತದೆ. ಜಾತಿ, ಧರ್ಮ, ಲಿಂಗ, ವರ್ಗ, ವರ್ಣ ಇತ್ಯಾದಿಗಳ ಜೊತೆಗೆ ಮಾರ್ಕ್ಸ್, ಲೋಹಿಯಾ, ಬಸವಣ್ಣ, ಅಂಬೇಡ್ಕರ್, ಕುವೆಂಪು ಮುಂತಾದವರು ಕಾಣಿಸಿಕೊಳ್ಳುತ್ತಾರೆ. ಇಲ್ಲಿ ಮುಖ್ಯವಾಗಿ ಕುವೆಂಪು ಮತ್ತು ವಚನ ಸಾಹಿತ್ಯದಲ್ಲಿ ಕಾಯಕ ತತ್ವದ ಬಹುಮುಖಿ ನೆಲೆಯನ್ನು ಶೋಧಿಸುವುದಾಗಿದೆ. ರೈತಗೀತೆ ಎಂದೇ ಕರೆಯಲ್ಪಡುವ ನೇಗಿಲ ಯೋಗಿ ಹಾಗೂ ಜಲಗಾರ ಮತ್ತು ವಚನ ಸಾಹಿತ್ಯದ ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಮಾದಾರ ಚೆನ್ನಯ್ಯ, ಹೊಲೆಯರ ಹೊನ್ನಯ್ಯ, ಒಕ್ಕಲಿಗ ಮುದ್ದಣ್ಣ, ಸೂಳೆ ಸಂಕವ್ವೆ, ಹರಳೆಯ್ಯ ಮುಂತಾದ ಅನೇಕರ ವಚನಗಳಲ್ಲಿ ಕಾಯಕತತ್ವವನ್ನು ಕಾಣಬಹುದಾಗಿದೆ. ಕುವೆಂಪು ಅವರ ನೇಗಿಲ ಯೋಗಿಯಲ್ಲಿ ರೈತ ಕೊಡುವ ಸಂದೇಶ ಹಾಗೂ ಜಲಗಾರ ನಾಟಕದಲ್ಲಿ ಬರುವ ರೈತ, ಜಲಗಾರ ಮತ್ತು ಶಿವ ಇವರ ನಡುವೆ ನಡೆಯುವ ಸಂಭಾಷಣೆ ಮತ್ತು ಡೋಹರ ಕಕ್ಕಯ್ಯ, ನುಲಿಯ ಚಂದಯ್ಯನವರ ವಚನಗಳು ಕಾಯಕದ ಮಹತ್ವವನ್ನು ಸಾರಿ ಹೇಳುತ್ತವೆ. ರಾಜ್ಯಗಳುದಿಸಲಿ, ರಾಜ್ಯಗಳಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ರೈತನೇ ಇಲ್ಲಿ ಕಾಯಕದ ಯೋಗಿಯಾಗಿದ್ದಾನೆ. ಜಗತ್ತಿನಲ್ಲಿ ಏನೇ ನಡೆಯಲಿ, ಅವನ ಕಾಯಕ ಮಾತ್ರ ಎಂದಿಗೂ ನಿಲ್ಲುವುದಿಲ್ಲ. ಇದು ಕೋವಿಡ್ ಸಂದರ್ಭದಲ್ಲಿಯೂ ಸಾಬೀತಾಗಿದೆ. ಡಿ ಆರ್ ನಾಗರಾಜ ಅವರು ಹೇಳುವಂತೆ, ಕುವೆಂಪು ಹಾದಿ ಬದಿಯ ಹೂವನ್ನು ಬಾಗಿ ಎತ್ತಿಕೊಳ್ಳುತ್ತಾರೆ. ಅಂದರೆ ಜಗತ್ತಿಗೆ ಸಣ್ಣ ಸಂಗತಿ ಎನ್ನಬಹುದಾದ್ದನ್ನು ಕುವೆಂಪು ತಮ್ಮ ಸೂಕ್ಷ್ಮ ಚಿಂತನೆಯಿಂದ ಮಣ್ಣಿನ ವಾಸನೆಯನ್ನು ಹುಡುಕುತ್ತಾರೆ. ಹಾಗಾಗಿಯೇ ಶ್ರೀ ಸಾಮಾನ್ಯ, ವಿಶ್ವಮಾನವ, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಮಾತುಗಳು ಅವರಿಂದ ಬರಲು ಸಾಧ್ಯವಾಯಿತು. ಬಹುಶಃ ಇದು ವಚನ ಸಾಹಿತ್ಯದ ಹಿನ್ನೆಲೆಯ ಕಾರಣವಿರಬಹುದು. ಬಸವಣ್ಣ ತನಗೆ ಅಂಟಿದ ಶ್ರೇಷ್ಠತೆಯನ್ನು ತಾನೇ ಹೊಡೆದು ಹಾಕುತ್ತಾ ಸಕಲೆಂಟು ಜಾತಿಗಳನ್ನು ಗೌರವಿಸುತ್ತಾ ಕಾಯಕವನ್ನು ಎತ್ತಿ ಹಿಡಿಯುತ್ತಾನೆ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇಬ್ಬರು ಹೊಲದಲು ಬೆರಣಿಗೆ ಹೋಗಿ ಸಂಗವ ಮಾಡಿದರು, ಇವರಿಬ್ಬರಿಗೂ ಹುಟ್ಟಿದ ಮಗನಾನು ಎಂದು ಹೇಳುವ ಮಾತು ಸಾಮಾನ್ಯವಾದ ವಿಚಾರವಲ್ಲ. ಇದು ಬಸವಪೂರ್ವಿಕ ವಚನಕಾರರ ಬದುಕು ಕೂಡ ಹೌದು. ಬಸವಪೂರ್ವದ ಶರಣರಲ್ಲಿ ಮಾದಾರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಡೋಹರ ಕಕ್ಕಯ್ಯನವರ ಕಾಯಕ ಪ್ರಜ್ಞೆಯ ಜೊತೆಗೆ ಅವರ ಜ್ಞಾನ ಮತ್ತು ಸ್ವಾಭಿಮಾನವನ್ನು ಯಾರಿಂದಲೂ ಪಡೆದವರಲ್ಲ. ಹುಲ್ಲು ಮಾರಿಕೊಂಡು, ಚಪ್ಪಲಿ ಹೊಲೆದುಕೊಂಡು, ಕ್ಷೌರ ಮಾಡಿ, ಬಟ್ಟೆ ಒಗೆದುಕೊಂಡು ಸಾಮಾನ್ಯರಲ್ಲಿ ಸಾಮಾನ್ಯರು ಈ ಕಾಯಕ ಪರಂಪರೆಗೆ ತಾತ್ವಿಕವಾದ ಬಹಳ ದೊಡ್ಡ ಹಿನ್ನೆಲೆ ಇರುವುದು ತಿಳಿದುಬರುತ್ತದೆ. ನೇಗಿಲ ಯೋಗಿಯಲ್ಲಿ ಹೇಗೆ ರೈತ ನೇಗಿಲಿನಲ್ಲೇ ತನ್ನ ಬದುಕನ್ನು ಕಂಡುಕೊಳ್ಳುತ್ತಾನೋ, ಹಾಗೆಯೇ ಚರ್ಮ ಹದ ಮಾಡುವ ಕಾಯಕ ಜೀವಿಯಾಗಿದ್ದು ತನ್ನ ಮನಸ್ಸಿನಷ್ಟೇ ಕಾಯಕವು ಪರಿಶುದ್ಧ ಎಂಬುದನ್ನು ಡೋಹರ ಕಕ್ಕಯ್ಯ ಹೀಗೆ ಹೇಳುತ್ತಾನೆ. ಎನ್ನ ಕಷ್ಟಕುಲದಲ್ಲಿ ಹುಟ್ಟಿಸಿದೆಯಯ್ಯ ಎಲೆ ಲಿಂಗ ತಂದೆ, ಕೆಟ್ಟೆನಯ್ಯ ನಿಮ್ಮನು ಮುಟ್ಟಿಯೂ ಮುಟ್ಟದಿರ್ದೆನು, ಎನ್ನ ಕೈ ಮುಟ್ಟದಿರ್ದಡೆ ಮನಮುಟ್ಟಲಾರದೆ ಅಭಿನವ ಮಲ್ಲಿಕಾರ್ಜುನ. ಹಾಗೆಯೇ ನುಲಿಯ ಚಂದಯ್ಯನ ಒಂದು ವಚನ, ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಅರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಪಿತ, ಇದು ಶರಣಸತ್ಯ ಶುದ್ಧ ಕಾಯಕ ನಿತ್ಯ ದ್ರವ್ಯವಾದರೆ. ಮೊದಲೇ ಹೇಳಿದಂತೆ ಈ ಎರಡೂ ಸಾಹಿತ್ಯದಲ್ಲಿ ಅನೇಕ ಚಿಂತನೆಗಳ ಸಂಗಮವಾಗಿದೆ. ಲಿಂಗ, ಜಾತಿ, ವೃತ್ತಿ ಇತ್ಯಾದಿ ಶ್ರೇಷ್ಠತೆಗಳನ್ನೆಲ್ಲ ತಿರಸ್ಕರಿಸಿ ಮಾನವೀಯ ಶ್ರೇಷ್ಠತೆಯನ್ನು ಸಂವೇದನಾಶೀಲವಾಗಿ ತೆರೆದ ಹೃದಯದಿಂದ ಒಪ್ಪಿ ಅಪ್ಪಿಕೊಳ್ಳುವಂತೆ ಮಾಡುತ್ತವೆ. ಕುವೆಂಪು ಅವರ ಜಲಗಾರ ನಾಟಕದಲ್ಲಿಯಂತೂ ಈ ಎಲ್ಲ ಘನತೆಗಳನ್ನು ನೆಲಕ್ಕೆ ಸ್ಪರ್ಶಿಸುವಂತೆ ಮಾಡಿದ್ದಾರೆ. ಹರಳಯ್ಯ ದಂಪತಿಗಳು ತಮ್ಮ ತೊಡೆಯ ಚರ್ಮದಿಂದ ಮೆಟ್ಟು ಹೊಲೆದು ಅರ್ಪಿಸಿದಾಗ ಬಸವಣ್ಣ ಅವನ್ನು ತಲೆಯ ಮೇಲೆ ಹೊತ್ತುಕೊಳ್ಳುವನು. ಇಂತಹ ಹೃದಯ ಶುದ್ಧಿ ಮತ್ತು ಕಾಯಕ ಶುದ್ಧಿ ಎರಡರಲ್ಲಿಯೂ ಕಾಣುತ್ತದೆ. ನೇಗಿಲ ಗೆರೆಯೇ ತೋರುವುದೆನಗೆ ಮುಕ್ತಿಯ ಹಾದಿಯನು, ಕರ್ಮವಾರ

0: ಆಗುವ ಬಗ್ಗೆ ಕುವೆಂಪು ಅವರಿಗೆ ಬಹಳ ನಂಬಿಕೆ. ಯಾವ ಕಾಲಘಟ್ಟದಲ್ಲಿ ಯಾವ ಸಮುದಾಯವನ್ನು ಈ ಸಮಾಜ ದೂರವಿಟ್ಟಿತೋ ಅಂತಹ ಕಾಲ ಮತ್ತು ಸಮುದಾಯವನ್ನು ಕುವೆಂಪು ನಿಸರ್ಗದ ಮೂಲಕ ಕಟ್ಟುತ್ತಾರೆ. ಇದು ಗುತ್ತಿಯ ಸೌಂದರ್ಯ, ಕಾವೇರಿಗೆ ಕೊಂಬಿನ ಹೋರಿಯ ಚೆಲುವಂತೆ ಕಾಣಿಸುವುದು, ಪೀಂಚಲು ಮುಕುಂದಯ್ಯನಿಗೆ ತನ್ನನ್ನು ಅರ್ಪಿಸಿಕೊಳ್ಳುವ ಆಲೋಚನೆ ಸುಳಿಯುವುದು. ಅದೇನೇ ಇದ್ದರೂ ಕುವೆಂಪು ಅವರು ವಿಶ್ವಮಾನವತೆಯ ಸಮುದ್ರದಲ್ಲಿ ಈಜಬಲ್ಲ ಮಹಾನ್ ಈಜುಪಟು. ಈ ಕಾಲಕ್ಕೂ ಮತ್ತು ಮುಂದಿನ ಕಾಲಕ್ಕೂ ಕೂಡ ವಚನ ಮತ್ತು ಕುವೆಂಪು ಸಾಹಿತ್ಯ ಸಮಾಜಕ್ಕೆ ದೀರ್ಘಕಾಲದ ಔಷಧವನ್ನು ಕೊಡಬಲ್ಲದು. 12ನೇ ಶತಮಾನದಲ್ಲಿ ಕಾಯಕವನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ದ ಆಯ್ದಕ್ಕಿ ಲಕ್ಕಮ್ಮ ಮತ್ತು ಆಯ್ದಕ್ಕಿ ಮಾರಯ್ಯ ದಂಪತಿಗಳ ವಚನವಂತೂ ಸಾಹಿತ್ಯ ಲೋಕದಲ್ಲಿ ಎದ್ದು ಕಾಣುತ್ತದೆ. ಆಸೆಯಿಂದ ದೂರವಿರುವವರು ಶರಣರು ಎಂಬುದನ್ನು ಹೇಳುತ್ತಾ ಕಾಯಕದಿಂದ ಬಂದದ್ದು ಮಾತ್ರ ಶಿವನಿಗೊಪ್ಪಿತ ಎಂಬ ಲಕ್ಕಮ್ಮನ ಈ ವಚನ ಮುಖ್ಯವಾದುದು. ಆಸೆಯೆಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈಸಕ್ಕಿ ಆಸೆ ನಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ, ಅಮರೇಶ್ವರಲಿಂಗಕ್ಕೆ ದೂರ ಮಾರಯ್ಯ. ಅದೇ ರೀತಿ ಮಾರಯ್ಯನ ವಚನವು ಜಲಗಾರ ನಾಟಕದ ಜಲಗಾರನ ಮಾತುಗಳಲ್ಲಿ ಸಾಮ್ಯತೆ ಕಂಡುಬರುತ್ತದೆ. ದೈವಕ್ಕಿಂತ ಕಾಯಕಕ್ಕೇ ಮೊದಲ ಆದ್ಯತೆ ಎಂಬುದನ್ನು ಇಬ್ಬರೂ ಸಾರಿ ಹೇಳುತ್ತಾರೆ. ಮಾರಯ್ಯನ ಒಂದು ವಚನ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು, ಲಿಂಗಪೂಜೆಯಾದಡೂ ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದಡು ಹಂಗ ಸರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಕುವೆಂಪು ಅವರ ಜಲಗಾರನ ಮಾತು ಒಬ್ಬ ತತ್ವಜ್ಞಾನಿಯ ಮಾತಿನಂತೆ ಕಾಣಿಸುತ್ತದೆ, ನಿಸರ್ಗದ ರೂಪಕದಂತೆ ಕಾಣಿಸಿಕೊಳ್ಳುತ್ತಾನೆ. ನನ್ನ ಶಿವನಿ ಮಣ್ಣಿನೊಳಗಿಹನು, ನನ್ನ ಶಿವ ಕೊಳೆತ ಕಸದೊಳಗಿಹನು, ಕಪ್ಪುರದೊಳಿಲ್ಲ, ಮಂಗಳಾರತಿಯೊಳಿಲ್ಲ, ಹೂವುಗಳಲ್ಲಿಲ್ಲ, ಯಾವೆಡೆಯೊಳಗಿಹನೋ ಅವನಲ್ಲಿಯೇ ಇಹನು. ಬಹುಶಃ ಶಿವನನ್ನು ಹೀಗೆ ಕೊಳೆತ ಕಸದೊಳಗೆ ಇರಿಸಿಕೊಂಡ ಕವಿ ಮತ್ತೊಬ್ಬರು ಇರಲಾರರು ಎಂದೆನಿಸುತ್ತದೆ. ಈ ಜಲಗಾರ ಕೇವಲ ಜಲಗಾರನಲ್ಲ, ಲೋಕದ ಅರಿವಿನ ಉದ್ಧಾರಕ. ಈ ಜಲಗಾರ ತತ್ವಜ್ಞಾನಿ ಎಂಬುದನ್ನು ಸಾಬೀತು ಮಾಡುವ ಸಾಲುಗಳನ್ನು ನೋಡಿ. ಗುಡಿಗೆ ಹೋಗುವೆಯೇನು, ನಿನ್ನ ನೇಗಿಲ ಗೆರೆಯೇ ದಿವ್ಯ, ಗುಡಿಗೆ ಹೋಗುವೆಯೇನು, ನಿನ್ನ ನೇಗಿಲ ಗೆರೆಯ ದಿವ್ಯ ದೇವಾಲಯದಿ ಶಿವನ ಕಾಣೆಯ ನೀನು ಎಂದು ಶಿವನನ್ನು ನೋಡಲು ಹೋಗುವ ರೈತನಿಗೆ ಒಬ್ಬ ಜಲಗಾರ ಹೇಳುವ ಮಾತು ಕುವೆಂಪು ಅವರ ಮನುಷ್ಯ ಪ್ರೀತಿ, ವೈಚಾರಿಕತೆ, ಕಾಯಕ ತತ್ವವನ್ನು ತಿಳಿಸುತ್ತದೆ. ಆಯ್ದಕ್ಕಿ ಮಾರಯ್ಯ ಹೇಳುವ ವಚನದ ಮುಂದುವರಿದ ಭಾಗವೆಂಬಂತೆ, ಊರ ತೋಟಿಯು ನೀನು, ಜಗದ ತೋಟಿಯು ನಾನು ಎನ್ನುವಲ್ಲಿ ತನ್ನ ಕಾಯಕದಿಂದಲೇ ಶಿವನನ್ನು ಗುಡಿಯಿಂದ ಹೊರತರುವ ಕಾಯಕನಿಷ್ಠ ಜಲಗಾರನ ಬದುಕು ನಿಜವಾಗಿಯೂ ಲೋಕಪ್ರಸಿದ್ಧವಾದುದು. ಹಾಗಾಗಿಯೇ ಈ ಆಧುನಿಕ ಕಾಲಘಟ್ಟದಲ್ಲಿ ಕಾಯಕದ ಮಹತ್ವವನ್ನು ತಿಳಿಸಬೇಕಾದ, ನಾವೆಲ್ಲರೂ ಅರಿಯಬೇಕಾದ ತುರ್ತು ಬಹಳವಿದೆ. ಶರಣರು ಹೇಳಿದ ಕಾಯಕ ಮತ್ತು ಜಲಗಾರ ಹೇಳಿದ ಕಾಯಕ ಒಂದೇ ರೀತಿಯದಾದರೆ ಇಂದಿನ ಆಧುನಿಕ ಜಗತ್ತು ಹೇಳುವ ಶ್ರಮ ಬೇರೆಯದೇ ಆದ ಅರ್ಥವನ್ನು ಧ್ವನಿಸುತ್ತದೆ. ಆದ್ದರಿಂದ ನಮಗೆ ಶ್ರಮಕ್ಕಿಂತ ಕಾಯಕ ಮುಖ್ಯ. ಹಾಗಾದಾಗ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬುದು ಬಹಳ ದೂರದ ಮಾತಾಗುವುದಿಲ್ಲ.
1: ವಚನ ಹಾಗೂ ಕುವೆಂಪು ಅವರ ಸಾಹಿತ್ಯದಲ್ಲಿ ಕಾಯಕ ಪರಿಕಲ್ಪನೆ ಈ ಕುರಿತು ಇದುವರೆಗೂ ಮಾತನಾಡಿದವರು ಉಪನ್ಯಾಸಕರಾದ ಡಾಕ್ಟರ್ ರಮೇಶ್ ಎಂ ಸಿದ್ದನಹುಂಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
2: ಕೇಳುಗರೆ, ಈ ಸಂಜೆ 5 ಗಂಟೆಗೆ ಕಾಂಗರು ಕೇರ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮದಲ್ಲಿ IUI ಹಾಗೂ IVF ಲಕ್ಷಣಗಳು ಮತ್ತು ಚಿಕಿತ್ಸಾ ವಿಧಾನ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ದೀಪ್ತಿ. ಕಾರ್ಯಕ್ರಮ

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗಲಿದೆ. 1 ಗಂಟೆ ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಸರಣಿ ಕಾರ್ಯಕ್ರಮ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ಕೇಳಲಿದ್ದೀರಿ. ಮಾಹಿತಿ ನೀಡುವವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೊಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ.
2: ನನ್ನ ಹೆಸರು ರವಿಚಂದ್ರ ಆಚಾರ್ಯ ಮರೊಳ್ಳಿ. ನಾನು ಉಡುಪಿ ಜಿಲ್ಲಾ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಅಧ್ಯಕ್ಷನಾಗಿ ಹಾಗೂ ವಿವಿಧ ನಮ್ಮ ಜಾತಿಯ ಸಂಘಟನೆಗಳಲ್ಲಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವಂಥದ್ದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಅಂತೇಳಿ, ಅದನ್ನು ಕುಲಕಸುಬುಗಳ ಏಳಿಗೆಗಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಯವರು ನಮ್ಮ ಕುಲಕಸುಬುಗಳ ಅಭಿವೃದ್ಧಿಗಾಗಿ ಒಂದು ಕೊಟ್ಟಂಥ ಯೋಜನೆ. ಪಿಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳುವುದು ಒಂದು ಜಾತಿಗೆ ಸೀಮಿತವಾಗಿ ಪ್ರಧಾನಿಯವರು ಘೋಷಣೆ ಮಾಡಿದಂಥ ಯೋಜನೆ ಅಲ್ಲ. ಅದು ಕುಲಕಸುಬುಗಳ ಅಭಿವೃದ್ಧಿ. ಸಾಧಾರಣ 18 ಕುಲಕಸುಬುಗಳು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಆ ಕುಲಕಸುಬುಗಳು ಯಾವುದಂತ ಹೇಳಿದರೆ, ಒಂದು ಕಾರ್ಪೆಂಟರ್ ಇರ್ಬೋದು, ದೋಣಿ ತಯಾರಕರು, ಶಸ್ತ್ರಾಸ್ತ್ರ ತಯಾರಕರು, ಶಿಲಾಶಿಲ್ಪಿಗಳು, ಅಕ್ಕಸಾಲಿಗರು, ಕಮ್ಮಾರ, ಸುತ್ತಿಗೆ ಮತ್ತು ಉಪಕರಣಗಳ ತಯಾರಕರು, ಬೀಗ ತಯಾರಕರು ಲಾಕ್ಸ್ಮಿತ್ ಅಂತೇಳಿ, ಮಡಿಕೆ ತಯಾರಕರು ಕುಂಬಾರರು, ಚಮ್ಮಾರರು ಅಂದರೆ ಪಾದರಕ್ಷೆಯನ್ನು ತಯಾರು ಮಾಡತಕ್ಕಂಥವರು, ಮೇಸ್ತ್ರಿ, ನೇಕಾರರು, ಗೊಂಬೆ ಮತ್ತು ಬೊಂಬೆ ಅದು ಟ್ರೆಡಿಷ್ನಲ್ ಗೊಂಬೆ ಮತ್ತು ಬೊಂಬೆ ತಯಾರಕರು, ಪ್ಲಾಸ್ಟಿಕ್ ಅಲ್ಲ, ಕ್ಷೌರಿಕರು ಬಾರ್ಬರ್ ಅಂತೇಳಿ ಏನು ಹೇಳ್ತೇವೆ, ಕ್ಷೌರಿಕರು, ಅಗಸರು ದೋಬಿ, ಮೀನುಗಾರಿಕಾ ಬಲೆಯನ್ನು ಮಾಡುವಂಥವರು, ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕಾ ಬಲೆಗಳನ್ನು ಮಾಡುವಂಥವರು, ಹೂಮಾಲೆಯನ್ನು ಕಟ್ಟುವರು ಗಾರ್ಲ್ಯಾಂಡ್ ಮೇಕರ್ ಅಂತೇಳಿ ಹೂಮಾಲೆಯನ್ನು ಕೊಟ್ಟು, ದರ್ಜಿ, ದರ್ಜಿ ಅಂತೇಳಿದರೆ ನಮ್ಮಲ್ಲಿ ಟೈಲರಿಂಗ್, ಬೇರೆ ಕಡೆ ಕುಲಕಸುಬಾಗಿ ದರ್ಜಿ ಅಂತೇಳಿ ಇದ್ದಾರೆ ದರ್ಜಿ. ಮತ್ತೊಂದು ಕಲ್ಲು ಒಡೆಯುವರು ಅಂತ ಸ್ಟೋನ್ ಬ್ರೇಕರ್ ಅಂತ ಹಾಕಿದ್ದಾರೆ. 18 ವಿಭಾಗಗಳನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ವಿದ್ಯಾರ್ಹತೆ ಅರ್ಹತೆ ಇಲ್ಲ. ಅವರ ಅರ್ಹತೆ ಅಂತ ಹೇಳಿದರೆ ಅವರ ನಾಲೆಜ್ ಒಂದು, ಮತ್ತೆ ಆ 18 ಏನು ಕುಲಕಸುಬುಗಳನ್ನು ಮಾಡ್ತಾ ಇದ್ದಾರೆ ಆ ಕುಲಕಸುಬು ಮಾಡುವವರು ಯಾವುದೇ ಇದಕ್ಕೆ ಹೋಗ್ಲಿಕ್ಕಿಲ್ಲ, ಡೈರೆಕ್ಟ್ CSE ಸೆಂಟರ್ಗಳಲ್ಲಿ ಅಪ್ಲೈ ಮಾಡುವಂಥದ್ದು, ಬೇರೆಯವರನ್ನು ಸಂಪರ್ಕಿಸುವಂಥ ಅವಶ್ಯಕತೆ ಇಲ್ಲ. ಕುಲಕಸುಬು ಮಾಡುವವರು CSE ಸೆಂಟರ್ಗಳಲ್ಲಿ, ಅದು ನಮ್ಮ SKDRP ಇರ್ಬೋದು, ಬೇರೆ CSE ಸೆಂಟರ್ಗಳು ಇರ್ತಾವಲ್ಲ, CSE ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಇರತಕ್ಕಂಥ ದಾಖಲೆಗಳು ಒಂದು ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಅಂತ ಹೇಳೋದಂತೂ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆದಂಥ ಆಧಾರ್ ಕಾರ್ಡ್, ಅಕೌಂಟ್ ಡೀಟೇಲ್ಸ್, ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೆ ಲಿಂಕ್ ಆಗಿರಬೇಕು, ಲಿಂಕ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಇದು ಎರಡು ಇದ್ದರೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅದು ಎರಡು ಡಾಕ್ಯುಮೆಂಟ್ಗಳು ಸಾಕಾಗ್ತದೆ. ಮತ್ತು ಡಾಕ್ಯುಮೆಂಟ್ಗಳನ್ನು ಸಲ್ಲಿಸಿದ ನಂತರ ಅದು ಜಿಲ್ಲಾ ಪೋರ್ಟಲ್ಲಿಗೆ ಹೋಗ್ತದೆ. ಇದಕ್ಕೆ ಯಾವುದೇ ಅರ್ಜಿ ಶುಲ್ಕ ನಾವು ತೆರಲಿಕ್ಕಿಲ್ಲ. ಪಂಚಾಯತಲ್ಲಿ ಓಕೆ ಮಾಡಿದರೆ ಅವರು ಹೌದು ಬಡಗಿ ವೃತ್ತಿಯನ್ನು ನಿರ್ವಹಿಸುವವರು ಹೌದು ಅಂತೇಳಿ ಓಕೆ ಮಾಡಿದರೆ ಅದೇ ದಾಖಲೆ, ಬೇರೆ ಯಾವುದೇ ಸರ್ಟಿಫೈಡ್ ದಾಖಲೆಗಳನ್ನು ನಾವು ಸಲ್ಲಿಸಬೇಕಾಗಿಲ್ಲ. ಅರ್ಜಿಗಳನ್ನು ಹಾಕಿದ್ದೀರಿ, ಅರ್ಜಿಗಳು ಓಕೆ ಆದ ನಂತರ ನಮಗೆ PM ವಿಶ್ವಕರ್ಮ ಯೋಜನೆ ID ಬರ್ತದೆ, ID ಕಾರ್ಡ್ ಬರ್ತದೆ, ಮತ್ತೊಂದು ಅದರ ಸರ್ಟಿಫಿಕೇಟ್ ಬರ್ತದೆ ಆಯ್ಕೆ ಆದದಕ್ಕೆ. ಸರ್ಟಿಫಿಕೇಟ್ ಬಂದ ನಂತರ ನಮ್ಮ ಏನು ಟ್ರೈನಿಂಗ್ ಸೆಂಟರ್ಗಳಿವೆ ಆ ಸೆಂಟರ್ಗಳಿಗೂ ಸಹ ಈ ನಮ್ಮ ಡಾಕ್ಯುಮೆಂಟ್ಗಳು ಪಾಸ್ ಆಗ್ತವೆ. ಅಲ್ಲಿ ಸೆಂಟರ್ನಿಂದ ನಮಗೆ ಕಾಲ್ ಬರ್ತದೆ, ನಿಮಗೆ ಇಂಥ ದಿವಸ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆಯೋಜನೆ ಉಂಟು, ನೀವು ಬರ್ಬೋದಾ. ಕೆಲವರು ಈ ಒಂದು ಪೀರಿಯಡಲ್ಲಿ ಆಗೋದಿಲ್ಲ, ನೆಕ್ಸ್ಟ್ ಬರ್ತೀನಿ ಅಂತ ಹೇಳೋರು ಇರ್ತದೆ. ಪ್ರಕ್ರಿಯೆ ಅನ್ನೋದು ಹಾಗೆ ಬರ್ತದೆ, ಒಂದು ಟ್ರೈನಿಂಗ್ ಸೆಂಟರಿಂದ ಡೈರೆಕ್ಟ್ ಫೋನ್ ಬರ್ತದೆ, 7 ಟ್ರೈನಿಂಗ್ ಇರ್ತದೆ. ಟ್ರೈನಿಂಗ್ ಆದ ನಂತರ ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಸಿಕ್ಕಿದ ನಂತರ ಸೀದಾ ಅದು ಬ್ಯಾಂಕಿಗೆ ಹೋಗ್ತದೆ, ನಮಗೇನು ಬೇರೆ ಇದಿಲ್ಲ. ಬ್ಯಾಂಕಿಂದ

0: ಟ್ರೈನಿಂಗ್ ಆಗಿದೆ ಇವರಿಗೆ ಅಂತೇಳಿ ಕಾಲ್ ಬರ್ತದೆ. ಆ ಕಾಲ್ ಬಂದ ನಂತರ ನಾವು ಬ್ಯಾಂಕಿಗೆ ಹೋಗ್ಬೇಕು. ಬ್ಯಾಂಕಿಗೆ ಹೋಗಿ ನಮ್ಮ ಏನು ಡಾಕ್ಯುಮೆಂಟ್ಗಳು, ಬ್ಯಾಂಕಲ್ಲಿ ಕೆಲವು ಸ್ವಲ್ಪ ಡಾಕ್ಯುಮೆಂಟ್ಗಳು ರಿಕ್ವೈರ್ ಮಾಡ್ತಾರೆ, ಆ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕು. ನಮಗೆ ಯಾರು ಆಯ್ಕೆ ಆಗಿರ್ತಾರೆ ಅವರಿಗೆ ಡೈಲಿ 500 ರೂಪಾಯಿ ದಿನಭತ್ಯೆ ಸಿಗ್ತದೆ. ಮತ್ತು ಕೆಲವು ಸೆಂಟರ್ಗಳಲ್ಲಿ ಊಟದ ವ್ಯವಸ್ಥೆ ಸಹ ಆಗಿದೆ ಉಡುಪಿ ಜಿಲ್ಲೆಯಿಂದ ಮತ್ತು ಉಳಿದ ಎಲ್ಲ ಜಿಲ್ಲೆಗಳಿಗೂ ಆ ಎರಡನೇ ಸ್ಟೆಪ್ನಲ್ಲಿ ಅದನ್ನು ಯೋಜನೆಯನ್ನು ಅನುಷ್ಠಾನಗೊಳಿಸಿದರು. ನಮ್ಮವರನ್ನು ಆ ಯೋಜನೆಯೊಳಗೆ ತರುವುದು ನಮ್ಮ ಒಂದು ದೊಡ್ಡ ಸಮಸ್ಯೆ. ಯಾಕಂತೇಳಿ ಕೆಲವರಿಗೆ ಅದರ ಅನುಭವಗಳಿರುವುದಿಲ್ಲ, ತಿಳುವಳಿಕೆಗಳಿರುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ದೇವೆ ಕೇಳಿದರೆ, PM ವಿಶ್ವಕರ್ಮ ಯೋಜನೆಯ ಅನುಷ್ಠಾನಗೊಳಿಸಲಿಕ್ಕೆ ಅಥವಾ ರಿಜಿಸ್ಟ್ರಿ ಮಾಡಲಿಕ್ಕಾಗಿ ಒಂದು ಹಲವಾರು ಕ್ಯಾಂಪ್ಗಳನ್ನು ಮಾಡಿದ್ವಿ. ಕಸಾಲಿಗರ ವ್ಯಾಪ್ತಿಯಿಂದ ಎಲ್ಲ ಸಾಧಾರಣ ಎಲ್ಲ ಸಂಘಟನೆಗಳು, ಈಗ ಜಿಲ್ಲಾ ಸಂಘಟನೆಗಳಾಗಿ ಟೈಲರಿಂಗ್ ಅಸೋಸಿಯೇಷನ್ನವರು, ಹಾಗೆ ಕಾರ್ಪೆಂಟರ್ ಯೂನಿಯನ್ನವರು, ಒಳ್ಳೆ ಯೂನಿಯನ್ಗಳು ಆ ಒಂದು ಇನಿಷಿಯೇಟಿವನ್ನು ತಗೊಂಡು ಅವರು ಇದು ಮಾಡಿದರು, ಏನು ಕ್ಯಾಂಪ್ಗಳನ್ನು ಮಾಡಿದರು. ನಂತರ ಸತತವಾಗಿ ನಮ್ಮ ಒಂದು ಪ್ರಯತ್ನದ ಮುಖಾಂತರ ಆ ಕ್ಯಾಂಪ್ಗಳನ್ನು ಜಾಸ್ತಿ ಮಾಡಿ, ಮತ್ತು ನಾವು ಕೆಲವು ಆಯ್ದ CSC ಸೆಂಟರ್ಗಳನ್ನೇ ಆಯ್ಕೆ ಮಾಡಿಕೊಂಡು, ನಾವು ಕ್ಯಾಂಪಿಗಾಗಿ ಬೇರೆ ಬೇರೆ ಕಡೆ ಮಾಡದೆ ಕೆಲವು CSC ಸೆಂಟರ್ಗಳನ್ನು ಮಾತಾಡಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ನೀವು ಅಲ್ಲಿ ಹೋಗಿ ಅಲ್ಲಿ ಮಾಡ್ತಾರೆ ಅಂತ ಹೇಳುವಂಥ ಮಾಹಿತಿಗಳನ್ನು ಕೊಟ್ಟು ಆ ರೀತಿಯಾಗಿ ನಾವು ಜನರನ್ನು PM ವಿಶ್ವಕರ್ಮ ಯೋಜನೆಯೊಳಗೆ ಬರುವಂತೆ ಪ್ರಯತ್ನ ಪಟ್ಟಿದ್ದೇವೆ. ನಮ್ಮ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಆದ ನಂತರ, ಟ್ರೈನಿಂಗ್ ಆಗಿ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವುದಂದರೆ ಟೂಲ್ ಕಿಟ್ ಬರುವಂಥ. ಟೂಲ್ ಕಿಟ್ಟು ನಮ್ಮ ಕುಲಕಸಬು ಏನುಂಟು, ಆ ಕುಲಕಸಬಿಗೆ ಬೇಕಾದಂಥ ಟೂಲ್ ಕಿಟ್ಗಳನ್ನು ಕೊಡ್ತಾರೆ. ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಟೂಲ್ ಕಿಟ್ಗಳನ್ನೇ ಕೊಟ್ಟಿದ್ದಾರೆ. ಬೇರೆ ಬೇರೆ ವೃತ್ತಿಯಲ್ಲಿರೋರಿಗೂ ಬೇರೆ ಬೇರೆ ಒಳ್ಳೆಯ ರೀತಿಯ ಟೂಲ್ ಕಿಟ್ಗಳನ್ನು ಕೊಟ್ಟಿದ್ದಾರೆ. ಈ ಕೌಶಲ್ಯ ಅಭಿವೃದ್ಧಿಗೆ ನಾವು ಏನು ಟ್ರೈನಿಂಗ್ಗೆ ಅಟೆಂಡ್ ಆಗ್ತೇವೆ, 7 ದಿವಸ ಟ್ರೈನಿಂಗಿಗೆ ಅಟೆಂಡ್ ಆದಾಗ ಅಲ್ಲಿರಲ್ಲಿ ಎಲ್ಲ ಮಾಹಿತಿಗಳನ್ನು ಅವರು ಒದಗಿಸ್ತಾರೆ. ನಾವು ಯಾವ ರೀತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಬೋದು, ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ನಮ್ಮ ಪ್ರಾಡಕ್ಟ್ಗಳನ್ನು ಯಾವ ರೀತಿ ಸೇಲ್ ಮಾಡಿಸ್ಬೋದು, ಈ ಆನ್ಲೈನಿಗೆ ನಾವು ಯಾವ ರೀತಿಯಲ್ಲಿ ಆನ್ಲೈನಿಗೆ ಹೋಗ್ಬೋದು, ಆ ಮಾಹಿತಿಗಳನ್ನು ಅವರು ಪಿನ್ ಟು ಪಿನ್ ಸೆಂಟರ್ನವ್ರು ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ನಾವು ಏನು ಒಂದು ಪ್ರಾಡಕ್ಟನ್ನು ತಯಾರು ಮಾಡಿದರೆ ಆ ಪ್ರಾಡಕ್ಟನ್ನು ಯಾವ ರೀತಿಯಲ್ಲಿ ನಾವು ಸೇಲ್ಸ್ ಮಾಡ್ಬೋದು ಅಥವಾ ಯಾವ ರೀತಿ ಆನ್ಲೈನ್ ಮುಖಾಂತರ ನಾವು ಕಸ್ಟಮರ್ಗಳನ್ನು ಸೆಳಿಬೋದು ಅನ್ನುವಂಥ ಮಾಹಿತಿಗಳೆಲ್ಲವೂ ಸಹ ನಮ್ಮ ಟ್ರೈನಿಂಗ್ನಲ್ಲಿ ಅತ್ಯುತ್ತಮವಾಗಿ ನೀಡಿರ್ತಾರೆ. ಅಲ್ಲಿ ಈಗಲೂ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋರಿಗೆ ಅವಕಾಶ ಈಗಲೂ ಇದೆ. ಸೇಮ್ ಪ್ರೊಸೀಜರ್ CSC ಸೆಂಟರ್ಗಳು, ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. CSC ಸೆಂಟರ್ಗಳು ಒಂದು ಗ್ರಾಮವನ್ನು ಅಂತ ಬರ್ತದೆ, ಸೇವಾ ಸಿಂಧು ಅಂತ ಬರ್ತದೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ SKDRP ಅಂತೇಳಿ ಒಂದು ಘಟಕ ಇದೆ, ಅದು ಬರ್ತದೆ. ಅದು ಎಲ್ಲ ಸಾಧಾರಣ ಹಳ್ಳಿ ಹಳ್ಳಿಯಲ್ಲಿ ಸಹ ಆ ಘಟಕಗಳಿಂಟು, ಅಲ್ಲಿ ಸಹ ಸಲ್ಲಿಸ್ಬೋದು. ಹಾಗಾಗಿ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಂದರೆ ನಮಗೆ ಸಿಟಿಗೆ ಬರಬೇಕು, ಹಳ್ಳಿಯಿಂದ ಸಿಟಿಗೆ ಬರಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಅಲ್ಲಿನ ಏನು ಕೆಲಸದ ಸಂಘಟನೆಗಳಲ್ಲಿ ಸ್ವಲ್ಪ ಮಾಹಿತಿಯನ್ನು ವಿನಿಮಯ ಮಾಡಿಕೊಂಡ್ರೆ ಅದು ತುಂಬ ಸುಲಭ ಆಗ್ತದೆ. ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅವಕಾಶ, ಅದು ಅರ್ಜಿ ಸಲ್ಲಿಸುವ ವ್ಯಕ್ತಿ ಇದಕ್ಕಿಂತ ಮೊದಲು ಯಾವುದೇ ಸಬ್ಸಿಡಿ ಸ್ಕೀಮ್ಗಳಲ್ಲಿ ಭಾಗಿಯಾಗಿರಬಾರ್ದು, ಸಬ್ಸಿಡಿ ಸ್ಕೀಮ್ಗಳ ಅಂಡರಲ್ಲಿ ಸಾಲ ಪಡೆದಿರಬಾರ್ದು. ಅವ್ರಿಗೆ ಸಾಲ ಪಡೆದು ಕ್ಲೋಸ್ ಮಾಡಿದ್ರು ಸಹ ಸಾಲ ಪಡೆದಿದ್ದರೆ ಈ ಇದರಲ್ಲಿ ಅವರು ಆಯ್ಕೆ ಆಗುವುದಿಲ್ಲ.
1: ನಮಸ್ಕಾರ, ನಾನು ಅರುಣಾಚಾರ್ಯ ಪೆರಡೂರು ಅಂತೇಳಿ. ನಮಗೆ PM ವಿಶ್ವಕರ್ಮ ಯೋಜನೆಯ ಮಾಹಿತಿಯನ್ನು ಉಡುಪಿ ಜಿಲ್ಲಾ ಚಿನ್ನಬೆಳಗೆರ ಸಂಘದಿಂದ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಾವು ಉಡುಪಿಯಲ್ಲಿರುವಂಥ IIGJ ಸೆಂಟರನ್ನು ಅವರು ಸಂಪರ್ಕಿಸಿ IIGJ ವತಿಯಿಂದ ನಮಗೆ 7 ದಿನಗಳ ಒಂದು ಟ್ರೈನಿಂಗ್ ಅನ್ನು ಸಹ ನೀಡಿದರು. ಆ 7 ದಿನಗಳಲ್ಲಿ ನಮಗೆ ಉತ್ತಮ ರೀತಿಯ ಟ್ರೈನಿಂಗನ್ನು ನೀಡಿದರು. ಅದರ ಮುಖಾಂತರ ಪುನಃ 500 ರೂಪಾಯಿಗಳ ಸ್ಟೇಫಂಡ್ ಅನ್ನು ಸಹ ಕೊಟ್ಟರು. ಊಟ ವಸತಿ ಎಲ್ಲ ಕೊಟ್ಟು ಟ್ರೈನಿಂಗನ್ನು, ಒಂದು ವಾರದ ಟ್ರೈನಿಂಗನ್ನು ಕೊಟ್ಟರು. ಮತ್ತು MSME ವತಿಯಿಂದ ನಮಗೆ 1 ಲಕ್ಷದ ಸಾಲ, 18 ತಿಂಗಳಿಗೆ 5% ಬಡ್ಡಿಯಲ್ಲಿ ಸಾಲ ಸಹ ಕೊಟ್ಟರು. ಅದು ನಮಗೆ ಒಂದು ಒಳ್ಳೆಯದಾಯಿತು. ಮತ್ತು 15,000 ಟೂಲ್ ಕಿಟ್ ಸಹ ನಮಗೆ ಕೊಟ್ಟರು. ಮತ್ತು ನಾವು ಈ ಯೋಜನೆ ಅಡಿಯಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮ ಭಾಗವಹಿಸುವಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿತ್ತು. ಅದೇ ರೀತಿ ಇತ್ತೀಚೆಗೆ ಉಡುಪಿಗೆ ಬಂದಿದ್ದಂಥ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಅವರಿಂದ ಉತ್ತಮ ಸಾಧನೆಗಾಗಿ ಪ್ರಶಸ್ತಿಯನ್ನು ಕೂಡ ಪಡೆಯುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಇದರಿಂದ ನಮಗೆ ತುಂಬ ಸಂತೋಷವಾಯಿತು. ಈ ಯೋಜನೆಯನ್ನು ಎಲ್ಲರೂ ಪಡ್ಕೊಳ್ಳಿ ಅಂತೇಳಿ ನಾನು ಹಾರೈಸ್ತೇನೆ. ಈ ಯೋಜನೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಇಚ್ಛೆ ಬರ್ತಿದೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಟ್ರೈನಿಂಗನ್ನು ಪಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ

ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಯಿತು. ಪಿಎಂ ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿ ನೀಡಿದವರು ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ಜಿಲ್ಲಾಧ್ಯಕ್ಷರಾದ ರವಿಚಂದ್ರ ಆಚಾರ್ಯ ಮರೋಳ್ಳಿ ಉಡುಪಿ ಹಾಗೂ ಅರುಣ್ ಆಚಾರ್ ಪೆರ್ಡೂರು ಇವರು. ನಿರ್ಮಾಣ ಪ್ರದೀಪ್ ಡಿಎಂ ಹಾವಂಜೆ. ಇದು ಇಂದಿನ ಪ್ರಗತಿ ಪಥ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ನೀಟ್ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಖಂಡಿಸಿ ಗದ್ದಲ, ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ 5-8 ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಭಾರತೀಯ ಅಥ್ಲೀಟ್ಗಳಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಹಾಗೂ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ 16 ಹಾಕಿ ಇಂಡಿಯಾ ಕಿರಿಯ ಪುರುಷರ ರಾಷ್ಟೀಯ ಚಾಂಪಿಯನ್ಶಿಪ್ಗೆ ಚಾಲನೆ. ವಾರ್ತೆಗಳ ವಿವರ. ನೀಟ್ ಪರೀಕ್ಷೆ ವಿಚಾರವಾಗಿ ವಿದ್ಯಾರ್ಥಿಗಳು ನಡೆಸುತ್ತಿದ್ದ ಪ್ರತಿಭಟನೆಯ ಮೇಲಿನ ಅತಿಯಾದ ಪೊಲೀಸ್ ಕ್ರಮ ಖಂಡಿಸಿ ವಿರೋಧ ಪಕ್ಷದ ಸದಸ್ಯರು ತೀವ್ರ ಗದ್ದಲ ಸೃಷ್ಟಿಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನ ಕಲಾಪಗಳನ್ನು 2:00 ಮುಂದೂಡಲಾಗಿದೆ. ಬೆಳಗ್ಗೆ 11:00 ಲೋಕಸಭೆ ಸಮಾವೇಶಗೊಂಡಾಗ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ 23 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದ ಪ್ಯಾರಾ ಅಥ್ಲೀಟ್ ಶರ್ಮಿಳಾ ಧನ್ಕರ್, ಬೆಳ್ಳಿ ಪದಕ ವಿಜೇತ ಸರ್ವೇಶ್ ಕುಶಾರೆ, ವೆಲ್ಲೂರಿ ಅಜಯ್ ಬಾಬು ಮತ್ತು ಜ್ಞಾನೇಶ್ವರಿ ಯಾದವ್ ಹಾಗೂ ಕಂಚು ಪದಕ ವಿಜೇತ ಕರ್ನಾಟಕದ ಶಿಲ್ಪಾ ಶೈಲಾ ಮತ್ತು ಬಿಂದ್ಯಾರಾಣಿ ದೇವಿ ಸೇರಿದಂತೆ ಕೆನಡಾದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026 ಪ್ರಶಸ್ತಿ ಗೆದ್ದ ಅನಾಹತ್ ಸಿಂಗ್ ಅವರನ್ನು ಅಭಿನಂದಿಸಿದರು. ತದನಂತರ ಸಭಾಧ್ಯಕ್ಷರು ಪ್ರಶ್ನೋತ್ತರ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಯತ್ನಿಸಿದಾಗ ವಿರೋಧ ಪಕ್ಷಗಳ ಸದಸ್ಯರು ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಕ್ರಮವನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಲು ಆರಂಭಿಸಿದರು. ಸದನವು ಸುಗಮವಾಗಿ ನಡೆಯಬೇಕು ಮತ್ತು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕ 2026 ಕುರಿತು ಅರ್ಥಪೂರ್ಣ ಚರ್ಚೆ ನಡೆಸಬೇಕು ಎಂದು ಮನವಿ ಮಾಡಿದರಾದರೂ ಗದ್ದಲ ಮುಂದುವರಿದ ಕಾರಣ ಸದನವನ್ನು 2:00 ಮುಂದೂಡಿದರು. ಮತ್ತೊಂದೆಡೆ ರಾಜ್ಯಸಭೆಯಲ್ಲೂ ಇದೇ ವಿಷಯವಾಗಿ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದವು. ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಶೂನ್ಯ ವೇಳೆ ಕಲಾಪವನ್ನು ಕೈಗೆತ್ತಿಕೊಳ್ಳುತ್ತಿದ್ದಂತೆ ಸದಸ್ಯರು ಘೋಷಣೆ ಕೂಗಲಾರಂಭಿಸಿದ್ದರಿಂದ ರಾಜ್ಯಸಭೆಯ ಕಲಾಪವನ್ನು ಸಹ 2:00 ಮುಂದೂಡಲಾಯಿತು. ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ವಿವಿಧ ದೇಶಗಳೊಂದಿಗಿನ ಭಾರತದ ವ್ಯಾಪಾರ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳಿಗೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳ ಕುರಿತು ಸಂಸದರಿಗೆ ಮಾಹಿತಿ ನೀಡಲಾಗಿದೆ ಎಂದು ಬಿಜೆಪಿ ಸಂಸದ ಮನೋಜ್ ತಿವಾರಿ ಇಂದು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ರಚನಾತ್ಮಕವಾಗಿ ಪಾಲ್ಗೊಳ್ಳಲಿವೆ ಎಂದು ಭರವಸೆ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ್ ಅವರು ಪಂಜಾಬ್ನಲ್ಲಿ ಪದೇ ಪದೇ ಸಂಭವಿಸುತ್ತಿರುವ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಆಮ್ ಆದ್ಮಿ ಪಕ್ಷದ ಸರ್ಕಾರದ ವಿರುದ್ದ ತೀವ್ರ ವಾಗ್ದಾಳಿ ನಡೆಸಿದ್ದು ಪಂಜಾಬ್ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಕಳೆದ 5 ಪಂಜಾಬ್ನಲ್ಲಿ 6 ಪ್ರಮುಖ ಪರೀಕ್ಷಾ ಅಕ್ರಮ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ನಡೆದಿವೆ ಎಂದು ಅವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ವಿಧೇಯಕದ ಕುರಿತು ಲೋಕಸಭೆಯಲ್ಲಿ ನಡೆಯಲಿರುವ ಚರ್ಚೆಯನ್ನು ವಿರೋಧ ಪಕ್ಷಗಳು ಎದುರು ನೋಡುತ್ತಿವೆ ಎಂದಿದ್ದಾರೆ. ದೇಶದ ಸಮಗ್ರ ಪರೀಕ್ಷಾ ವ್ಯವಸ್ಥೆಯನ್ನು ಪುನರ್ ಅವಲೋಕನ ಹಾಗೂ ಸಂಪೂರ್ಣವಾಗಿ ಸುಧಾರಣೆ ಮಾಡುವ ತುರ್ತು ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಅಸ್ಸಾಂನ ಸಂಸದರನ್ನು ಭೇಟಿಯಾಗಿ ಪ್ರಸ್ತುತ ರಾಜ್ಯದ ವಿವಿಧ ಭಾಗಗಳಲ್ಲಿ ತಲೆದೋರಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಕೇಂದ್ರ ಸರ್ಕಾರ ಸಂತ್ರಸ್ತರಿಗೆ ನೆರವು ನೀಡುವಲ್ಲಿ ಅಸ್ಸಾಂ ಸರ್ಕಾರದೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಹಾಗೂ

0: ಪ್ರಯಾಣಿಕರ ಸುರಕ್ಷತೆ ಮತ್ತು ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಸಮ್ಮೇಳನ ಆಗಸ್ಟ್ 5-8 ನಡೆಯಲಿದೆ. ಸಮ್ಮೇಳನದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಸಂಸ್ಕೃತಿ ಸಚಿವರು ಹಾಗೂ ಪ್ರತಿನಿಧಿ ಮಂಡಳಿಗಳು ಭಾಗವಹಿಸಲಿದ್ದು ಸಂಸ್ಕೃತಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಬ್ರಿಕ್ಸ್ ರಾಷ್ಟ್ರಗಳ ಕಲಾವಿದರು ರವೀಂದ್ರ ಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಲಿದ್ದಾರೆ. ಸಮ್ಮೇಳನದ ಹಿನ್ನೆಲೆಯಲ್ಲಿ ಪ್ರತಿನಿಧಿಗಳು ಬುಡಕಟ್ಟು ವಸ್ತು ಸಂಗ್ರಹಾಲಯ, ರಾಜ್ಯ ವಸ್ತು ಸಂಗ್ರಹಾಲಯ, ಒನ್ ವಿಹಾರ್ ಹಾಗೂ ಇಂದಿರಾಗಾಂಧಿ ರಾಷ್ಟೀಯ ಮಾನವ ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಸಾಂಚಿ ಸ್ತೂಪಕ್ಕೂ ಭೇಟಿ ನೀಡುವ ಕಾರ್ಯಕ್ರಮ ಪ್ರಸ್ತಾವಿಸಲಾಗಿದೆ. ಸಮ್ಮೇಳನದ ಸಿದ್ಧತೆ ಕುರಿತು ವಿಭಾಗೀಯ ಆಯುಕ್ತ ಕರ್ಮವೀರ್ ಶರ್ಮಾ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಭಾರತದ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸುವಂತೆ ಅವರು ಎಲ್ಲಾ ಇಲಾಖೆಗಳಿಗೆ ಸೂಚಿಸಿದರು. ಎನ್ಡಿಎ ಸಂಸದೀಯ ಪಕ್ಷದ ಸಾಪ್ತಾಹಿಕ ಕಾರ್ಯತಂತ್ರ ಸಭೆ ಮಂಗಳ ಮಿಲನ್ ಇಂದು ಸಂಸತ್ ಭವನದಲ್ಲಿ ನಡೆಯಿತು. ಸಂಸತ್ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಪ್ರತಿ ಮಂಗಳವಾರ ಈ ಸಭೆ ನಡೆಸುವ ಸಂಪ್ರದಾಯವಿದ್ದು ಮೈತ್ರಿಕೂಟದ ಏಕತೆಯನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ತೃಣಮೂಲ ಕಾಂಗ್ರೆಸ್ನಿಂದ ಬೇರ್ಪಟ್ಟು ಹೊಸದಾಗಿ ರಚನೆಯಾಗಿರುವ ನ್ಯಾಷನಲಿಸ್ಟ್ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಪಕ್ಷದ ಸದಸ್ಯರು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ.